0: वंदे मातरम।
1: वंदे मातरम सुजलाम सुफलाम।

ಆಕಾಶವಾಣಿ ಧಾರವಾಡ ತರಂಗ ಅಂತರ 392.16 meters ಅಥವಾ 765 kHz ಹಾಗೂ ನಮ್ಮ ಡಿಜಿಟಲ್ ಪ್ರಸಾರ 756 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನಶಕ್ಕೆ 1948 ಜ್ಯೇಷ್ಠ ಮಾಸದ 24ನೇ ದಿನ, ಅಂದರೆ 2026 ಜೂನ್ ತಿಂಗಳ 14ನೇ ತಾರೀಕು. ಈಗ ಸಮಯ 5:58:50. ನಮ್ಮ ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಹಾಗೂ ಮಧುಮತಿ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಯನ್ನು ಕೇಳುವಿರಿ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ

0: ಸೋಮವಾರ ಹಾಗೂ ಮಂಗಳವಾರ.
1: ಎನ್ನ ತನುವ ನಿರ್ಮಲ ಮಾಡಿದ ನೈಯ್ಯ ಬಸವ.
2: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನ.
4: ಹಿಂದೆ ಮುನಿಯೊಬ್ಬರು ಗುರುಕುಲ ಕಟ್ಟಿಕೊಂಡು ಶಿಷ್ಯಂದರಿಗೆ ಜ್ಞಾನೋಪದೇಶ ಮಾಡ್ತಿರ್ತಾರೆ. 12 ವರ್ಷ ವಿದ್ಯೆ ಸಂಪಾದಿಸಿದ ನಂತರ ಗುರುಗಳು ಶಿಷ್ಯಂದರ ಜಾಣ್ಮೆ ಪರೀಕ್ಷೆ ಬಯಸ್ತಾರೆ. ಶಿಷ್ಯರನ್ನು ಕರೆದು, ನೀವು ಸಾಕಷ್ಟು ಜ್ಞಾನ ಸಂಪಾದಿಸಿದ್ದೀರಿ, ಇನ್ನು ಮೇಲೆ ನಿಮ್ಮ ಮನೆಗೆ ಹೋಗಿ ಗೃಹಸ್ಥಾಶ್ರಮ ಆರಂಭಿಸಿರಿ ಅಂತ ಹೇಳ್ತಾರೆ. ಶಿಷ್ಯಂದರೆಲ್ಲ ಹುರುಪಿನಿಂದ ಮನೆಗೆ ಹೋಗಲು ಸಿದ್ಧರಾಗ್ತಾರೆ. ಆಗ ಗುರುಗಳು, ಹೋಗುವುದಕ್ಕೆ ಮುಂಚೆ ಗುರುದಕ್ಷಿಣೆ ಸಲ್ಲಿಸುವುದು ಸಂಪ್ರದಾಯ, ನಾನು ಅತ್ಯಮೂಲ್ಯ ಗುರುದಕ್ಷಿಣೆ ಬಯಸ್ತೇನೆ, ಕೊಡ್ತೀರಾ ಅಂತಾರೆ. ಶಿಷ್ಯಂದರು, ಓಹೋ, ಗುರುಗಳು ನಮ್ಮಿಂದ ಚಿನ್ನ, ವಜ್ರ, ವೈಢೂರ್ಯ ಇಂಥ ಬೆಲೆ ಬಾಳುವ ವಸ್ತುವನ್ನು ಅಪೇಕ್ಷಿಸುತ್ತಿರಬೇಕು ಎಂದು ತಮ್ಮ ತಮ್ಮಲ್ಲೇ ಮಾತಾಡ್ಕೋತಾರೆ. ಒಬ್ಬ, ಗುರುಗಳೇ, ನಾನು ತಮ್ಮ ಕೈಗೆ ಬಂಗಾರದ ಕಡೆಗೆ ತೊಡಿಸುತ್ತೇನೆ ಎನ್ನುತ್ತಾನೆ. ಇನ್ನೊಬ್ಬ, ಗುರುಗಳೇ, ನಾನು 100 ವರಹ ಕಾಣಿಕೆ ನೀಡುತ್ತೇನೆ ಅಂತಾನೆ. ಮತ್ತೊಬ್ಬ ಶಿಷ್ಯ, ಗುರುಗಳೇ, ನಮ್ಮದು ಶ್ರೀಮಂತ ಮನೆತನ, ನಾನು ತಮಗೆ ಅತ್ಯಂತ ಶ್ರೇಷ್ಠ ವಜ್ರವನ್ನೇ ಕೊಡುತ್ತೇನೆ ಅಂತ ಜಂಬದಿಂದ ಹೇಳ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಅಮೂಲ್ಯ ವಸ್ತುವನ್ನು ನೀಡುವುದಾಗಿ ಹೇಳ್ತಾರೆ. ಆಗ ಗುರುಗಳು, ಹುಚ್ಚಪ್ಪಗಳಿರಾ, ನನಗೆ ಅದಕ್ಕಿಂತ ಹೆಚ್ಚು ಅಮೂಲ್ಯವಾದ ಗುರುದಕ್ಷಿಣೆ ಬೇಕು, ನೀಡುವಿರಾ ಎನ್ನುತ್ತಾರೆ. ಶಿಷ್ಯಂದರಿಗೆ ಆ ಅಮೂಲ್ಯ ವಸ್ತು ಯಾವುದೆಂದು ಅರ್ಥ ಆಗಲಿಲ್ಲ. ಆಗ ಗುರುಗಳು, ಪ್ರಪಂಚದಲ್ಲಿ ಯಾರಿಗೂ ಬೇಡವಾದ ನಿರುಪಯುಕ್ತ ವಸ್ತುವೊಂದು ಎಸೆಯುವ ವಸ್ತುವನ್ನು ತಂದುಕೊಡ್ತೀರಾ ಅಂತಾರೆ. ಇದೇನು, ಗುರುಗಳು ನಿರುಪಯುಕ್ತ ವಸ್ತುವನ್ನು ಕೇಳುತ್ತಿರುವರಲ್ಲ, ಇವರಿಗೇನು ತಲೆ ಕೆಟ್ಟಿದೆಯೇ ಎಂದು ಶಿಷ್ಯಂದರು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ತಾರೆ. ಆದರೂ ಗುರುಗಳ ಮಾತನ್ನು ಮೀರುವಂತಿಲ್ಲ. ಅವರ ಅಪ್ಪಣೆಯನ್ನು ಪಾಲಿಸಲು ಎಲ್ಲ ಶಿಷ್ಯಂದರು ಸನ್ನದ್ಧರಾಗ್ತಾರೆ. ಭೂಮಿಯ ಮೇಲೆ ಅಂತಹ ನಿರುಪಯುಕ್ತ ವಸ್ತುಗಳು ಬೇಕಾದಷ್ಟವೇ, ಅವುಗಳಲ್ಲಿ ಯಾವುದೋ ಒಂದನ್ನು ಗುರುದಕ್ಷಿಣೆಯಾಗಿ ಕೊಟ್ಟರಾಯಿತು ಅನ್ಕೋತಾರೆ. ಆದರೆ ತಮಗೆ ದೀರ್ಘಕಾಲ ಜ್ಞಾನವನ್ನು ಧಾರೆ ಎರೆದ ಗುರುಗಳಿಗೆ ತ್ಯಾಜ್ಯವೆಂದು ಬಿಸಾಡುವ ವಸ್ತುವನ್ನು ಗುರುದಕ್ಷಿಣೆಯಾಗಿ ಕೊಡಲು ಯಾರಿಗೂ ಮನಸ್ಸು ಒಪ್ಪಲಿಲ್ಲ. ಆದರೆ ಗುರು ಆಜ್ಞೆ ಪಾಲಿಸಲೇಬೇಕಲ್ಲ. ಒಬ್ಬ ಶಿಷ್ಯ ಗುರು ಆಜ್ಞೆಯನ್ನು ಪರಿಪಾಲಿಸಲು ಪಣತೊಟ್ಟು, ಸರಿ ಸರಿ ನಾನು ತರ್ತೇನೆ ಅಂತ ಬೀಗುತ್ತಾ ಒಂದು ಹಾಳು ಮಣ್ಣಿನ ಗುಡ್ಡೆಯ ಬಳಿ ಬಂದು, ಈ ಹಾಳು ಮಣ್ಣೇ ಗುರುಗಳಿಗೆ ಉತ್ತಮ ಗುರುದಕ್ಷಿಣೆ ಅನ್ನುತ್ತಾ ಬೊಗಸೆಯಲ್ಲಿ ಮಣ್ಣು ತೆಗೆದುಕೊಳ್ತಾನೆ. ಆಗ ಆ ಮಣ್ಣಿನ ಗುಡ್ಡೆ, ಏ ಹುಚ್ಚಪ್ಪ, ನಾನು ಹಾಳು ಮಣ್ಣು ಅಂತ ನನ್ನ ತುಚ್ಛಾಗಿ ಕಾಣ್ತೀಯಾ, ನನ್ನನ್ನು ಬೇಸಾಯಕ್ಕೆ ಮನೆ ಕಟ್ಟಲು ಬಳಸುವುದಿಲ್ಲವೇ ಎಂದಿತು. ಮಣ್ಣು ಮಾತಾಡುವುದನ್ನು ಕೇಳಿ ಗಾಬರಿಯಿಂದ ಆತ ಮಣ್ಣನ್ನು ಅಲ್ಲಿಯೇ ಬಿಟ್ಟು ಕಲ್ಲಿನ ರಾಶಿ ಇರುವಲ್ಲಿ ಬಂದು ಒಂದು ಭಾರವಾದ ಕಲ್ಲನ್ನು ಎತ್ಕೊಂಡು ಅದನ್ನೇ ಗುರುದಕ್ಷಿಣೆಯಾಗಿ ಕೊಡಲಿಕ್ಕೆ ನಿರ್ಧರಿಸ್ತಾನೆ. ಆಗ ಆ ಕಲ್ಲು ಕೂಡ ಮಾತನಾಡತೊಡಗಿ, ಅಯ್ಯೋ ಮೂಢ, ನಾನೇಕೆ ನಿರುಪಯೋಗಿ, ನನ್ನನ್ನು ಬಳಸಿ ಸೌಧ, ಮಠ, ಮಂದಿರ ಕಟ್ಟುವುದಿಲ್ಲವೇ ಎಂದಿತು. ಕಲ್ಲು ಆಡಿದ ಮಾತಿನಿಂದ ಕಂಗೆಟ್ಟು ಆ ಕಲ್ಲನ್ನೂ ಅಲ್ಲೇ ಎಸೆದು ಆಲೋಚಿಸ್ತೊಡ್ತಾನೆ. ಆಗ ಅಲ್ಲೇ ಸಮೀಪದಲ್ಲಿ ರೈತನೊಬ್ಬ ಕೊಟ್ಟಿಗೆಯಿಂದ ಬುಟ್ಟಿಯಲ್ಲಿ ಕಸ ಕಡ್ಡಿ ಸಗಣಿಯನ್ನು ತುಂಬಿಕೊಂಡು ತಿಪ್ಪಿಗೊಂಡೆಯಲ್ಲಿ ಹಾಕ್ತಿರ್ತಾನೆ. ಇದೇ ಸರಿಯಾದ ಗುರುದಕ್ಷಿಣೆ ಅಂತ ತಿಳಿದ ಶಿಷ್ಯ ತಿಪ್ಪಿಗೆ ಕೈ ಹಾಕ್ತಾನೆ. ಆಗ ತಿಪ್ಪಿನಿಂದಲೂ ಒಂದು ಧ್ವನಿ ಕೇಳಿಬರುತ್ತದೆ, ಏ ಮೂರ್ಖ ಚಿಕ್ಕಮಣಿ, ನನ್ನನ್ನು ತಿಪ್ಪೆ ಎಂದು ಮೂದಲಿಸುವೆಯಾ, ನನ್ನ ಗೊಬ್ಬರವನ್ನು ರೈತ ಹೊಲಕ್ಕೆ ಹಾಕಿ ಫಸಲು ಪಡೆಯುವುದಿಲ್ಲವೇ ಎಂದಾಗ ತಿಪ್ಪೆಯ ಈ ಮಾತು ಸರಿ ಎನಿಸಿ ಶಿಷ್ಯ ಬರಿಗೈಯಿಂದ ಗುರುಗಳ ಬಳಿ ಬರ್ತಾನೆ. ಇನ್ನುಳಿದ ಶಿಷ್ಯರು ಏನೂ ತೋಚದೆ ನಿರಾಶೆಗೊಂಡು ಗುರುಗಳ ಎದುರು ನಿಲ್ತಾರೆ. ಆಗ ಗುರುಗಳು, ಯಾಕೆ ನಿಮ್ಮಲ್ಲಿ ಗುರುದಕ್ಷಿಣೆ ನೀಡಲು ಯಾರಿಗೂ ಯಾವ ನಿರುಪಯುಕ್ತ ವಸ್ತು ದೊರೆಯಲಿಲ್ಲವೇ ಎಂದಾಗ ಶಿಷ್ಯಂದಿರು ತಲೆ ತಗ್ಗಿಸಿ, ಕ್ಷಮಿಸಬೇಕು ಗುರುಗಳೇ ಅನ್ನುತ್ತಾರೆ. ಆಗ ಗುರುಗಳು ಮಂದಸ್ಮಿತರಾಗಿ, ಆ ಬೇಡವಾದ ನಿರುಪಯುಕ್ತ ವಸ್ತು ಬೇರೆ ಕಡೆ ಹುಡುಕಬೇಕಿಲ್ಲ, ಅದು ನಿಮ್ಮಲ್ಲಿಯೇ ಇದೆ ಎನ್ನುತ್ತಾರೆ. ಶಿಷ್ಯಂದರಿಗೆ ಅರ್ಥವಾಗದೆ ಮುಖ ನೋಡಿಕೊಳ್ತಾರೆ. ಇವರ ಮೂಢತನ ಅರಿತ ಗುರುಗಳು, ನಿಮ್ಮಲ್ಲಿರುವ ನಾನು ಅಹಂ ಎಂಬ ತ್ಯಜಿಸಬೇಕಾದ ವಸ್ತುವನ್ನು ನನಗೆ ಕೊಡಿ, ಅದೇ ನನಗೆ ಗುರುದಕ್ಷಿಣೆ ಎಂದಾಗ ಶಿಷ್ಯಂದರಿಗೆ ತಮ್ಮ ಅಜ್ಞಾನದ ಅರಿವಾಗಿ ಗುರುಗಳಿಗೆ ಸಾಷ್ಟಾಂಗವೆರಗಿ ಅಂದೇ ತಮ್ಮ ಅಹಮಿಕೆ ಅಥವಾ ಮಮಕಾರವನ್ನು ತ್ಯಜಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಾರೆ. ಈ ಕಥೆಯಲ್ಲಿಯ ತಾತ್ಪರ್ಯ ಅರಿತು ನಾವು ಕೂಡ ನಮ್ಮ ನಡೆನುಡಿಯಲ್ಲಿ ನಾನು ನನ್ನದು ಎಂಬ ಮಮಕಾರವನ್ನು ಬಿಟ್ಟು ಸಮಾಜದಲ್ಲಿ ನಿಸ್ವಾರ್ಥ ಸೇವೆ

0: ಸಲ್ಲಿಸಲು ಕಟಿಬದ್ಧರಾಗೋಣ. ಅದುವೇ ನಾವು ಸಮಾಜಕ್ಕೆ ಸಲ್ಲಿಸಬಹುದಾದ ಅಮೂಲ್ಯ ಕೊಡುಗೆ.
1: ಇದುವರೆಗೆ ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆಗಳು.
2: ನಮಸ್ಕಾರ ರೈತ ಬಾಂಧವರೇ. ಕುರಿಗಳಲ್ಲಿ ಸಿಡುಬು ರೋಗ, ಈ ರೋಗ ವೈರಸ್ನಿಂದ ಬರ್ತದೆ. ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ರೋಗ ಪೀಡಿತ ಕುರಿಯಿಂದ ಆಹಾರ, ನೀರು, ಗಾಳಿಯ ಮುಖಾಂತರ ಬೇರೆ ಕುರಿಗಳಿಗೆ ಈ ರೋಗ ಸುಲಭವಾಗಿ ಹರಡುತ್ತದೆ. ರೋಗ ಪೀಡಿತ ಕುರಿಗಳಲ್ಲಿ 105-107 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಕಂಡು ಬರ್ತದೆ. ತುಪ್ಪಟ ಇಲ್ಲದ ಜಾಗಗಳಾದ ಕಂಕಳ, ಪಕ್ಕೆಯಲ್ಲಿ, ತೊಡೆಯ ಒಳಭಾಗ, ಹೊಟ್ಟೆಯ ಮೇಲಿನ ಭಾಗ, ಬಾಯಿ, ತುಟಿ ಮತ್ತು ಮೂಗಿನ ಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಾಗಿ ನಂತರ ಅವುಗಳಿಂದ ತಿಳಿಯಾದ ರಕ್ತ ಮಿಶ್ರಿತ ನೀರು ಸೋರಲು ಪ್ರಾರಂಭವಾಗ್ತದೆ. ಅಲ್ಲದೆ ಗುಳ್ಳೆಗಳು ಗಟ್ಟಿಯಾದ ಕೀವಿನಿಂದ ಕೂಡಿರುತ್ತದೆ. ಸರಿಯಾಗಿ ರೋಗ ನಿರ್ವಹಣೆ ಮಾಡದೇ ಇದ್ದರೆ ಈ ರೋಗದಿಂದ 50%-60% ಹೆಚ್ಚು ಕುರಿಗಳು ಸಾಯ್ತವೆ. ರೋಗ ಕಂಡ ತಕ್ಷಣ ಪಶುವೈದ್ಯರ ಬಳಿ ಔಷಧ ಉಪಚಾರ ಮಾಡಿಸಬೇಕು. ರೋಗ ಪೀಡಿತ ಕುರಿಗಳನ್ನು ಹಿಂಡಿನಿಂದ ಬೇರ್ಪಡಿಸಿ ಚಿಕಿತ್ಸೆ ಮಾಡಿಸಬೇಕು. ಈ ರೋಗದ ತಡೆಗೆ ಮುಂಜಾಗ್ರತೆ ಕ್ರಮವಾಗಿ ರೋಗ ಪೀಡಿತ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸಬೇಕು. ಒಂದು ಸಲ ರೋಗದಿಂದ ಮುಕ್ತಗೊಂಡ ಕುರಿಗಳಿಗೆ ಈ ಸೋಂಕು ಪುನಃ ಬರೋದಿಲ್ಲ. ಆರೋಗ್ಯವಿರುವ ಕುರಿಗಳಿಗೆ ಕುರಿ ಸಿಡುಬು ಲಸಿಕೆ ಹಾಕಿಸಬೇಕು. ಇನ್ನು ಮೇವು ಪೋಲಾಗದಂತೆ ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳು ಏನಪ್ಪಾ ಅಂದ್ರೆ, ಸಂಗ್ರಹಿಸಿದ ಮೇವು ಕೀಟಗಳಿಂದ, ಶಿಲೀಂಧ್ರಗಳಿಂದ ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಬೇಕು. ಮೇವನ್ನು ಬಳಸುವಾಗ ಒಂದು ಕಡೆಯಿಂದ ತೆಗೆಯಲು ಪ್ರಾರಂಭಿಸಿ ಇನ್ನೊಂದೆಡೆಗೆ ಮುಂದುವರಿಬೇಕು. ಈ ಸಂದರ್ಭದಲ್ಲಿ ಕೇವಲ ಅಗತ್ಯಕ್ಕೆ ಅನುಗುಣವಾಗಿ ಮೇವನ್ನು ಹೊರತೆಗೆದು ಬಳಸಬೇಕು. ಮಳೆಗಾಲದಲ್ಲಿ ಮತ್ತು ಇತರೆ ಸಂದರ್ಭಗಳಲ್ಲಿ ಹಸಿರು ಮೇವು ದೊರೆತಲ್ಲಿ ಹಸಿರು ಮೇವಿನ ಉಪಯೋಗವನ್ನು ಹೆಚ್ಚುಗೊಳಿಸಿ ಒಣಮೇವನ್ನು ಇತರೆ ಸಂದರ್ಭಗಳಲ್ಲಿ ಬಳಸಲು ಕಾಯ್ದಿರಿಸಬೇಕು. ರಸಮೇವು ತಯಾರಿಸಿಟ್ಕೊಳ್ಬೇಕು. ಬರಗಾಲದ ಸಮಯದಲ್ಲಿ ದನಗಳು ತಿನ್ನದೆ ಉಳಿದ ಒಣಮೇವನ್ನು ಹಾಳು ಮಾಡದೆ ಒಣಗಿಸಿ ಕಾಯ್ದಿಟ್ಟಲ್ಲಿ ಅದನ್ನು ರುಚಿಪಡಿಸಿ ಮತ್ತೆ ಉಪಯೋಗಿಸಬಹುದು. ಮೇವನ್ನ ಸಣ್ಣ ಸಣ್ಣ ತುಂಡುಗಳಾಗಿ 0.5-1 cm ಕತ್ತರಿಸಿ ತಿನ್ನಿಸಬೇಕು. ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟು ಮೇವಿನ ನಿರ್ವಹಣೆ ಮಾಡಿದ್ದಲ್ಲಿ ಮೇವಿನ ಬಳಕೆಯನ್ನ ಹೆಚ್ಚು ಸಮರ್ಥವಾಗಿಸಬಹುದು. ಇನ್ನು ಬೇಸಿಗೆಯಲ್ಲಿ ಕುಡಿಯಲು ಹಾಗೂ ಅಡುಗೆಗೆ ಬಳಸುವ ನೀರು ಅತಿ ಶುದ್ಧವಾಗಿರಬೇಕು. ಇದಕ್ಕಾಗಿ ಅನುಸರಿಸಬೇಕಾದ ಕ್ರಮಗಳು ಏನಪ್ಪಾ ಅಂದ್ರೆ, ಕುಡಿಯುವ ನೀರನ್ನು ಸಂಗ್ರಹಿಸುವ ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆಯನ್ನು ಸರಿಯಾದ ಮುಚ್ಚಳದಿಂದ ಮುಚ್ಚಬೇಕು. ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆ ನಳವನ್ನು ಹೊಂದಿರಬೇಕು. ಕೈಗಳನ್ನು ಸಾಬೂನಿನಿಂದ ತೊಳೆದು ನೀರು ಸಂಗ್ರಹಿಸಬೇಕು. 2-3 ದಿನಗಳಿಗೊಮ್ಮೆ ಟಾಕಿಗಳನ್ನು ತೊಳೆದು ಸ್ವಚ್ಛಗೊಳಿಸಬೇಕು. ನೇರವಾಗಿ ಕೈಗಳನ್ನು ನೀರಿನ ಟಾಕಿಯಲ್ಲಿ ಹಾಕದೆ ಹಿಡಿಕಿ ಇರುವ ಲೋಟಗಳನ್ನು ಬಳಸಬೇಕು. ಬೇಸಿಗೆಯಲ್ಲಿ ಮಲಿನಗೊಂಡ ನೀರನ್ನು ಕುಡಿಯೋದ್ರಿಂದ ವಾಂತಿಭೇದಿ, ಅತಿಸಾರ, ಆಮಶಂಕೆ, ಕಾಮಾಲೆ, ಟೈಫಾಯ್ಡ್ನಂತಹ ತೀವ್ರ ಪ್ರಾಣ ಅಪಾಯಕಾರಿ ರೋಗಗಳು ಬರುವ ಸಂಭವ ಹೆಚ್ಚು. ಆದುದರಿಂದ ಕುದಿಸಿ ಆರಿಸಿದ ನೀರನ್ನು ಬಳಸುವುದು ಅತ್ಯುತ್ತಮ. ವಾಂತಿಭೇದಿ ಬಂದಾಗ ಅಲಕ್ಷಿಸದೆ ತಕ್ಷಣ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಚಿಕಿತ್ಸೆ ಪಡೆಯಿರಿ. ಇದಕ್ಕೂ ಮುಂಚಿತವಾಗಿ ORS ಪುಡಿಯನ್ನು ಕಾಯಿಸಿ ಆರಿಸಿದ ನೀರಿನಲ್ಲಿ ಬೆರೆಸಿ ಕುಡಿಸಬೇಕು. ಇಲ್ಲವಾದಲ್ಲಿ ಪ್ರಾಣಾಪಾಯ ಸಂಭವ ಹೆಚ್ಚು. ಇನ್ನು ಸಿರಿಧಾನ್ಯಗಳ ವಿಶೇಷತೆ. ಸಿರಿಧಾನ್ಯಗಳಾದ ನವಣೆ, ಸಾವೆ, ಹಾರಕ, ಬರಗು, ಊದಲು, ಸಜ್ಜೆಗಳು ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿವೆ. ಅದರಲ್ಲೂ ನವಣೆ ಅತ್ಯಂತ ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿದೆ. ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿರುವ ಸಿರಿಧಾನ್ಯಗಳ ಸೇವನೆಯು ಸಕ್ಕರೆ ರೋಗ, ಬೊಜ್ಜು ಹಾಗೂ ಹೃದಯ ಸಂಬಂಧಿತ ವ್ಯಾಧಿಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಸಿರಿಧಾನ್ಯಗಳಲ್ಲಿ ಅಕ್ಕಿ, ಗೋಧಿಗಳಿಗಿಂತ 6-7 ಪಟ್ಟು ಹೆಚ್ಚಿನ ಪ್ರಮಾಣದ ನಾರಿನಂಶ ಇದೆ. ಈ ಉಪಯುಕ್ತ ನಾರಿನಂಶವೇ ಸಿರಿಧಾನ್ಯಗಳ ವಿಶೇಷ ಆರೋಗ್ಯಕಾರಿ ಗುಣ ಹೊಂದಿರುತ್ತದೆ. ಈ ನಾರಿನಂಶವು ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಮುಂತಾದ ಅಂಶಗಳನ್ನು ಕಡಿಮೆ ಮಾಡಿ ಡಯಾಬಿಟೀಸ್, ಬೊಜ್ಜು, ಹೃದಯ ರೋಗಗಳ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಲಬದ್ಧತೆ, ದೊಡ್ಡ ಕರುಳಿನ ಕ್ಯಾನ್ಸರ್ಗಳಂತಹ ರೋಗಗಳನ್ನು ತಡೆಗಟ್ಟಬಲ್ಲದು. ಸಿರಿಧಾನ್ಯಗಳ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇವುಗಳಲ್ಲಿ ಖನಿಜಾಂಶವು ಇತರೆ ಧಾನ್ಯಗಳಿಗಿಂತ 4-5 ಪಟ್ಟು ಹೆಚ್ಚಿರುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ರಕ್ತಹೀನತೆಯು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈ ರಕ್ತಹೀನತೆಯು ಮಕ್ಕಳಲ್ಲಿ 80%, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ 90%, ಹದಿಹರೆಯದ ಹುಡುಗಿಯರಲ್ಲಿ 90%-ರಷ್ಟು ಕಂಡು ಬರ್ತದೆ. ಸಿರಿಧಾನ್ಯಗಳಲ್ಲಿರುವ ಹೆಚ್ಚಿನ ಕಬ್ಬಿಣಾಂಶವು ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಾಯಕವಾಗಿದೆ. ಅತ್ಯಂತ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅಥವಾ ಸುಣ್ಣವಿರುವುದು ರಾಗಿಯ ವಿಶೇಷ ಗುಣ. ಜೀವಕೋಶಗಳ ರಚನೆಯನ್ನು ಸಂರಕ್ಷಿಸಲು ಬೇಕಾಗಿರುವ ರಂಜಕವು ಅಕ್ಕಿಗೆ ಹೋಲಿಸಿದರೆ ಸಿರಿಧಾನ್ಯಗಳಲ್ಲಿ ಹೇರಳವಾಗಿದೆ. ಬೆಳೆಯುವ ಮಕ್ಕಳಿಗಷ್ಟೇ ಅಲ್ಲದೆ ಋತುಬಂಧದ ಹಂತದಲ್ಲಿರುವ ಮಹಿಳೆಯರಿಗೂ ಅವಶ್ಯಕವಾಗಿರುವ ಕ್ಯಾಲ್ಸಿಯಂ ಸಿರಿಧಾನ್ಯಗಳಲ್ಲೊಂದಾದ ರಾಗಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಮಕ್ಕಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಅವಶ್ಯಕವಿರುವ ಜಿಂಕ್ ಅಥವಾ ಸತುವು ಈ ಸಿರಿಧಾನ್ಯಗಳಲ್ಲಿದೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ, ಆಕಾಶವಾಣಿ ಧಾರವಾಡ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಡ್ಲಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414, 2444415 ಹಾಗೂ 2444416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
0: ಆಕಾಶವಾಣಿ ಧಾರವಾಡ, ಸುನೀತಿ ಪಥ, ಕಥಾನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಪ್ರಸ್ತುತಿ ಸುರೇಖ ಸುರೇಶ್.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥಾನಾಟಕ ಪ್ರೀತಿ ಹಂಚಿರಿ.
4: ಕಮಲಾ, ಏ ಕಮಲಾ, ಕಮಲಾ
5: ಅಲ್ರಿ,
4: ಬಾರ ಲಗು ಬಾ.
5: ಅಯ್ಯೋ, ಬಂದಿನ್ ನೋಡ್ರಿ. ಅಲ್ಲ, ಈಗರ ಹೋಗಿದ್ರಿ ಹೊರಗ, ಇಷ್ಟ ಲಗು ಬಂದ್ಬಿಟ್ರಲ್ಲ.
4: ನಾನು ಯಾಕ ಲಗು ಬನ್ನಿ ಅಂತ ಹೇಳ ನೋಡೋಣ.
5: ನನಗೇನ್ ಗೊತ್ತಪ್ಪ, ನೀವ್ ಹೇಳಿದ್ರ ಗೊತ್ತಾಗ್ಬೇಕಲ್ಲ, ಕೆಲ್ಸಕ್ ಹೋಗಿರಿ ಅಂತ ನಾ ತಿಳ್ಕೊಂಡ್ನಿ.
4: ಅಲ್ಲ, ಕೆಲ್ಸಕ್ ಹೋಗಿದ್ದೆ, ಆದ್ರೆ ಒಂದ್ ಇಂಪಾರ್ಟೆಂಟ್ ಕೆಲ್ಸಕ್ ಹೋಗಿದ್ದೆ ನಾನು. ನಮ್ಮ ಜೀವನದ ಒಂದು ಭಾಗ್ಯದ ಬಾಗಿಲನ್ನ ತೆರಿತಿವತ್ತೆ.
5: ಏನ್ರಪ್ಪ ಅದು ಅಂತದ್ದು?
4: ನಮ್ಮ ನಿರ್ಮಲಾ, ಆಕಿ ಡಿಗ್ರಿ ಪರೀಕ್ಷೆ ಫೈನಲ್ ಇಯರ್, ಆಕಿ ರಿಸಲ್ಟ್ ಇತ್ತಲ್ಲ ಇವತ್ತ.
5: ರಿಸಲ್ಟ್ ಇತ್ತಲ್ಲ ನೋಡ್ರಿ, ನಾನ್ ಕೆಲಸದಾಗ ಮರ್ತ ಬಿಟ್ಟಿದ್ನಿ.
4: ಅದನ್ನ ನೋಡಕ್ ಹೋಗಿದ್ದೆ ನಾನು ಇವತ್ತ.
5: ಅಲ್ರಿ, ರಿಸಲ್ಟ್ ಏನಾಗೈತ್ರಿ?
4: ಬಂಪರ್ ಬಂಪರ್
5: ಬಂಪರ್
4: ಸೂಪರ್ ಮಾಡಾಳಕಿ ನಿರ್ಮಲಾ.
5: ಅಲ್ಲ, ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಾಳ ನಮ್ಮತ್ತ.
4: ಕರೆಕ್ಟ್ ಊಹೆ ಮಾಡಿದ್ ನೋಡ್ ನೀನು.
5: ಫಸ್ಟ್ ರ್ಯಾಂಕ್
4: ಖರೇನಾ?
5: ಬಹಳ ಖುಷಿ ಆಯ್ತು ನೋಡ್ರಿ ನೀವ್ ಹೇಳಿದ್ದು.
4: ಖರೇನಾ? ನನ್ನ ಕಾಲ ನೆಲದ್ಮೇಲೆ ಇಲ್ಲಿಗ.
5: ಅದ ನೋಡ್ರಿ, ಈಗ ಅಕ್ಕಿನೂ ಒಳಗ್ ಬಂದು ಸೀದಾ ದೇವ್ರ ಕೋಲಿಗೆ ಹೋದ್ಲು, ಕೈಕಾಲ್ ಮುಖ ತಕ್ಕೊಂಡು ದೇವ್ರ ಮುಂದೆ ಇಪ್ಪ ಹಚ್ಚಾಕತ್ತಿದ್ಲು. ತಡ್ರಿ, ಕೈ ತಿನ್ ತಡ್ರಿ. ಏ ಅಪ್ಪಿ ನಿರ್ಮಲಾ.
4: ಏ ಪುಟ್ಟ.
6: ಹಾ ಅಮ್ಮ, ಬಂದೆ ಬಂದೆ ಅಪ್ಪಾಜಿ, ಬಂದೆರಿ.
4: ಬಾ ನಿರ್ಮಲಾ, ಬಾ ಇಲ್ಲಿ.
6: ಅಪ್ಪ ಬಂದೆ ಅಪ್ಪ.
5: ಹಿಡಿ ಹಿಡಿ ಹಿಡಿ, ಸಕ್ಕರೆ ಹಾಕ್ತೀನಿ ಬಾಯಾಗ ನಿರ್ಮಲ.
6: ಅಯ್ಯೋ ಅಮ್ಮ ಅಪ್ಪ, ಎಷ್ಟು ಖುಷಿ ಆಗಿದ್ರಲ್ಲ.
5: ಎದಕ್ಕಲ್ಲ
4: ನಿರ್ಮಲಾ, ಮತ್ತೆ ಎದಕ್ಕಂತ ಕೇಳ್ತೀನ ನೀನ. ಏ ಕಮಲಾ, ಅಕ್ಕಿ ಬಾಯಿಗೆ ಸುರು, ಇನ್ನೊಂದ್ ಸ್ವಲ್ಪ ಸುರು, ಸಕ್ಕರೆ ಹಾಕಿದೆ.
6: ಅಮ್ಮ ಅಮ್ಮ ಸಾಕ್ ಬಿಡಮ್ಮ. ಅಪ್ಪ, ನಾನು ರಿಸಲ್ಟ್ ನೋಡೇನ ಬಂದಿದ್ದೆ. ಈಗ ದೇವ್ರ ಮುಂದ್ ದೀಪ ಹಚ್ಚಿ ಕೈ ಮುಗಿದು ನಿಮಗ್ ಬಂದ್ ಹೇಳ್ಬೇಕ ಅನ್ನಾಕತ್ತಿದ್ದೆ, ಅಷ್ಟ್ರ ನೀ ಬಂದ್ ಹೇಳಿದಿ ನೋಡಪ್ಪ. ಅಪ್ಪಾಜಿ, ಅಮ್ಮ, ನೀವಿಬ್ರು ನನಗ ಆಶೀರ್ವಾದ ಮಾಡ್ರಿ.
5: ಆಯ್ತಾಯ್ತಾಯ್ತು, ಬಹಳ ಒಳ್ಳೇದಾಗ್ಲೇವಾ ನಿನಗ.
4: ಸದಾ ಶುಭ ಹಾಕೊಂತಾನೆ ಇರ್ಲಿ ನಿರ್ಮಲ.
5: ಅಲ್ರಿ, ನಿಮ್ ಮಗಳಿಗೆ ದೋಸೆ ಅಂದ್ರೆ ಬಹಳ ಇಷ್ಟ. ಹೆಂಗು ಹುಟ್ಟು ಹಬ್ಬ ಬೇರೆ ಹಾಕಿದ. ಅಲ್ದ ನನ್ನ ಫಸ್ಟ್ ಬೇರೆ ಬಂದಾಳ. ಒಂಚೂರು ಹೋಟೆಲ್ಗೆ ಹೋಗಿ ಈಕಿಗೆ ದೋಸೆ ತಿನ್ಸ್ಕೊಂಡ್ ಬರೋಗ್ರಿ.
6: ಅಮ್ಮ ಬ್ಯಾಡ ಬಿಡ. ಅಪ್ಪಾಜಿ ಬ್ಯಾಡ, ಅದೆಲ್ಲ ಏನು ಬ್ಯಾಡ.
4: ನಾನು ಕರ್ಕೊಂಡ್ ಹೋಗಾಕಂತ ಬಂದ ತೋರ.
6: ಬ್ಯಾಡಪ್ಪ, ಮೊದ್ಲ ನಮಗ ರೊಕ್ಕದ ತ್ರಾಸ ಐತಿ. ನೀವ್ ನನ್ ಬಗ್ಗೆ ಇಷ್ಟ ಪ್ರೀತಿಲೆ ಮೆಚ್ಚುಗಿಲೆ ಮಾತಾಡಿದ್ರಲ್ಲ, ಅಷ್ಟ ಸಾಕಪ್ಪಾಜಿ ನನಗ.
4: ಅಲ್ಲಮ್ಮ, ನನಗ ಇಷ್ಟ ಸಂತೋಷ ಆಗೈತಲ್ಲ, ಅದನ್ನ ತಡ್ಕೋಕ್ ಆಗವಲ್ದು. ನಿನಗೆ ದೋಸೆ ತಿನ್ಸಿದಾಗ ನನಗೆ ಸಮಾಧಾನ ನೋಡಿ.
6: ಹಂಗಂತಿ ಅಪ್ಪಾಜಿ,
5: ನೀವ್ ಇಬ್ರು ಹೋಗ್ಬರ್ರಿ ಹಂಗಾರ.
4: ನೀನು ಬಾ ಕಮಲಾ.

0: ಇರ್ಲಿ ತಗೋರಿ, ನಂಗ ಮನಿಯೊಳಗ್ ಬಾಳ ಕೆಲಸದಾವ, ನೀವಿಬ್ರು ಹೋಗ್ ಬರ್ರಿ. ಹಾ, ನೀವ್ ಬರೋದ್ರೊಳಗ ನಾನು ಮನಿಯೊಳಗ್ ಸ್ವಲ್ಪ ಅಡಿಗೆನೂ ಮಾಡಿ ಇಟ್ಟಿರ್ತೀನಂತ. ಆಯ್ತಾ?
1: ಅಮ್ಮ ಹೋಗ್ ಬರ್ತೇವಮ್ಮ.
0: ಆಯ್ತಮ್ಮ, ಹೋಗ್ ಬಾ, ಹೋಗ್ ಬಾ. ಹಾ,
2: ಬಾ ಪುಟ್ಟ.
1: ನಡೀರಿ ಅಪ್ಪಾಜಿ.
2: ವೇಟರ್, ಏ ವೇಟರ್,
3: ಓ
2: ಬಾರಪ್ಪ ಇಲ್ಲೇ.
3: ಹಾ, ಬಂದೆ ಬಂದೆ ಬಂದೆ ತಡ್ರಿ,
2: ಸ್ವಲ್ಪ ಲಘು ಬಾರೋ ವೇಟರ್.
3: ಹಾ, ಬಂದೆ ಬಂದೆ. ಹೇಳ್ರಿ, ಏನ್ ಬೇಕು ನಿಮಗೆ?
2: ಏನಿದೆ?
3: ದೋಸೆ, ಇಡ್ಲಿ, ಪೂರಿ, ಉಪ್ಪು, ಶಿರಾ, ಏನ್ ಬೇಕು ಹೇಳ್ರಿ ನಿಮಗೆ?
2: ಸ್ವಲ್ಪ ಸಾವಕಾಶ ಹೇಳು.
3: ಆಯ್ತು ಆಯ್ತು ಸರ್, ಹೇಳ್ತೇನೆ. ದೋಸೆ, ಇಡ್ಲಿ, ಪೂರಿ, ಉಪ್ಪಿಟ್, ಶಿರಾ.
2: ಮಸಾಲ ದೋಸೆ ಇದೆ? ಮಸಾಲ ದೋಸೆ.
3: ಹಾ, ಇದೆ ಅಲ್ಲ ಸರ್.
2: ನಮ್ ಮಗಳಿಗೆ ಒಂದು ಮಸಾಲ ದೋಸೆ ಹೇಳು.
3: ಒಂದೇನಾ?
2: ಹಾ,
3: ಮತ್ತೆ ನೀವ್ ಇದ್ದೀರಲ್ಲ ಸರ್.
2: ಅಲ್ಲ, ನನಗೇನು ಬೇಡ ತಗೋ. ಮತ್ತ ಅಷ್ಟು ದುಡ್ಡಿಲ್ಲ, ಒಂದೇ ದೋಸೆ ಸಾಕು.
3: ಆಯ್ತು ಹೇಳ್ರಿ ಸರ್, ಒಂದೇ ದೋಸೆ ಅಲ್ಲ, ಮಸಾಲ ದೋಸೆ. ಒಂದ್ ದೋಸೆ, ಮಸಾಲ ದೋಸೆ.
1: ಅಪ್ಪಾಜಿ, ಏ ಅಪ್ಪಾಜಿ.
2: ಏನ ನಿರ್ಮಲ?
1: ಅಪ್ಪಾಜಿ, ನಿಮ್ ಫೋನ್ ರಿಂಗ್ ಆಗಾಕತ್ತೈತ್ ನೋಡ್ರಿ.
2: ಹೌದಾ?
1: ಹಾ, ರಿಸೀವ್ ಮಾಡಿ ಮಾತಾಡಪ್ಪ.
2: ಹಲೋ
4: ಹಲೋ
2: ಹಲೋ
4: ಹಲೋ.
2: ಈ ಗದ್ದಲ ಕೇಳವಲ್ರಿ ಯಾರು? ಹಲೋ, ನಾ ಇಲ್ಲಿ ಹೋಟೆಲ್ದಾಗ ಇದ್ದಾನೆ. ಹಲೋ.
4: ಓಹೋ, ನಿಜಗುಣಿ.
2: ಓಹೋ,
4: ನಾನು ಅಪ್ಪ ಶರಣು.
2: ಓಹೋ, ಶರಣು.
4: ಅಲ್ಲ, ಏನು ವಿಶೇಷ? ಬಾಳ ಬಿಸಿ ಇದ್ದಂಗದಿಯಲ್ಲ. ಅಲೋ, ಹೋಟೆಲ್ಗೆ ಬರೋ ಹೋಗಿನಂತಿದ್ದಿ? ಯಾವಾಗಾರ ಹೋಟೆಲ್ ಹೋಗಿದ್ ನೋಡೇ ಇಲ್ಲ ನಿನ್ನ. ಏನು ವಿಶೇಷ
2: ಶರಣು? ಇವತ್ತ ನನಗ್ ಬಾಳ ಖುಷಿ ಆಗೈತಿ. ಓ ಶರಣು.
4: ಹೌದಾ? ಏ ಬಾರಿ ಆತ್ಲಾ. ಏನಪ್ಪ ಅಂತಂದ್ ನಿನ್ ಸಂತೋಷಕ್ಕೆ ಕಾರಣ? ಅಲೋ, ಹೇಳಿದ್ರೆ ನಾನು ಈ ಖುಷಿಯೊಳಗೆ ಭಾಗವಹಿಸಿದ್ನಲ್ಲ, ನಾನು ಬರಬಹುದು ಇತ್ತಲ್ಲ.
2: ಅಲ್ಲ ಶರಣು, ನಮ್ ಮಗಳು ನಿರ್ಮಲ.
4: ಹಾ,
2: ಅಕ್ಕಿ ಹುಟ್ಟಬ್ಬನೋ ಇವತ್ತ.
4: ಹೌದಾ? ನಿರ್ಮಲ ಹುಟ್ಟಬ್ಬ ಇವತ್ತ.
2: ಮತ್ತ ಇನ್ನೊಂದ್ ಸುದ್ದಿ, ಏನ್ ಖುಷಿ ಸುದ್ದಿ ಗೊತ್ತ ನಿನಗ?
4: ಏನಪ್ಪ ಅಂತದ್ದು?
2: ಇವತ್ತ ಆಕಿ ರಿಸಲ್ಟ್ ಬಂದತಿ.
4: ಹೌದಾ?
2: ನಿರ್ಮಲ ಕಾಲೇಜಿಗೆ ಫಸ್ಟ್ ಬಂದಾಳು. ನಾವ್ ಬಾಳ ಖುಷಿ ಆಗೈತ್ ನೋಡಪ್ಪ.
4: ಹೌದಾ?
2: ಮತ್ ಅದಕ್ಕ ಆಕಿಗೆ ದೋಸೆ ತಿನ್ಸಕ್ ಕರ್ಕೊಂಡ್ ಬಂದಾನೆ ಹೋಟೆಲ್ಗಿಲ್ಲ.
4: ಬಾಳ ಚಲೋ ಆತು. ಅಲ್ಲೋ, ಹೋಟೆಲ್ ಮುಖನ ನೋಡಿದ್ದಿಲ್ ನೀನು? ಅಲ್ಲ, ಮಗಳ ಸಂಬಂಧನ ಹೋಟೆಲ್ಗೆ ಬಂದಿಯಲ್ಲ, ಚಲೋ ಆತು ನಿಜಗುಣ. ಅಲ್ಲೋ, ಏನ ಮಗಳಿಗೆ ದೋಸೆ ಆತು, ಮತ್ತ ನಿನಗೇನ್ ಆರ್ಡರ್ ಮಾಡಿವಪ್ಪ?
2: ಅಲ್ಲ, ನಿನಗೇನು ಸುಳ್ಳು ಹೇಳೋದು ಶರಣು? ಅಲ್ಲ, ಎರಡು ದೋಸೆ ಆರ್ಡರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಕಿಸೆದಾಗ ರೊಕ್ಕ ಇಲ್ಲ. ಅದಕ್ಕೆ ಅಕ್ಕಿಗೂ ಹೇಳಿಲ್ಲ, ಮತ್ತ ಮಗಳ ಮುಂದೆ ಏನ್ ಹೇಳೋದು? ಅದಕ್ಕಾಗಿ ಮಗಳಿಗೆ ಒಂದ ದೋಸೆ ತಿನ್ಸಾಕತ್ತೇನಿ.
4: ಅಲ್ಲೋ,
2: ನಾ ಮನೆಗ್ ಹೋಗಿ ಅನ್ನ ಸಾರು ಊಟ ಮಾಡ್ತೇನೆ ತಗೋ, ನೀ ಜೋರ್ ಮಾತಾಡ್ಬೇಡು, ಕೇಳ್ತೈತೆ ಅಕ್ಕಿಗಿಲ್ಲೇ.
4: ಇರ್ಲಪ್ಪ ನಿಜಗುಣ. ಅಲ್ಲ, ಖರೆ ಐತ್ ನಿನ್ ವಿಚಾರ. ಅಲ್ಲ, ಹಾಸಿಗಿದ್ದಷ್ಟು ಕಾಲ್ ಸಾಸ್ಬೇಕು ಅಂತಾರಲ್ಲ, ಮತ್ ಹೋಟೆಲ್ ಹೋಗಿ ಅಂತೇಳಿ ದಾಮ್ದು ಮಾಡೋಂಗಿಲ್ಲ ನೋಡು. ಕಿಸೆ ನೋಡಿ ಖರ್ಚು ಮಾಡ್ಬೇಕಾಕತಿ. ಅಲೋ, ಮಗಳು ಖುಷಿ ಆಗಳಲ್ಲ, ಸಾಕ್ ಬಿಡಪ್ಪ. ನಿರ್ಮಲಾ ಹೇಳಪ್ಪ, ನನ್ ಕಂಗ್ರಾಚುಲೇಷನ್ ಹೇಳು.
2: ಆತು ಆತು ದೋಸ್ತ. ಆಕಿಗೆ ದೋಸೆ ಅಂದ್ರೆ ಬಹಳ ಇಷ್ಟ, ಎಷ್ಟು ಖುಷಿ ಪಡ್ತೀನಾಗತ್ತಾಳೆ ಗೊತ್ತಾನೆ?
4: ನಿನ್ನ ಧ್ವನಿಯೊಳಗೆ ಎಷ್ಟು ಖುಷಿ ಆಯ್ತು, ನನಗೂ ಬಹಳ ಖುಷಿ ಆಯ್ತು ನೋಡು.
5: ರೀ ಮಾಲಕ್ರೆ, ತಗೊಳ್ರಿ ನನ್ ಬಿಲ್ಲು, ಅರ್ಜೆಂಟ್ ಐತಿ.
6: ಅಲ್ರಿ, ಬಿಲ್ಲಿನ ರಕಮ್ ಏನೋ ಕೊಟ್ರಿ, ಸರಿ ಆಯ್ತು, ಆದ್ರ ಬಿಲ್ಲಿನ ಮೊತ್ತಕ್ಕಿಂತ ಹೆಚ್ಚಿಗೆ ಹಣ ಕೊಟ್ಟಿದ್ರಲ್ಲ, ಯಾಕ?
5: ನೋಡ್ರಿ, ಆ ಮೂಲೆಗೆ ಟೇಬಲ್ ಸುತ್ತ ತಂದೆ ಮಗಳು ಕೂತಿದ್ದಾರಲ್ಲ, ಅವ್ರಿಗೆ ಎರಡು ದೋಸೆ ಕೊಡ್ರಿ. ಅವರು ಈಗ ಹಣ ಇಲ್ಲದಕ್ಕ ಒಂದೇ ದೋಸೆ ಆರ್ಡರ್ ಮಾಡಿದಾರ, ಬಡವ್ರ ಅಂತ ಕಾಣಿಸ್ತ ಪಾಪ.
6: ನಿಮ್ದು ಬಹಳ ಸೂಕ್ಷ್ಮ ಮನಸ್ರೇ, ಮತ್ತ ದಾನ್ ಶೂರ್ ನೋಡ್ರಿ ನೀವು.
5: ಆ ಹುಡುಗಿದು ಹುಟ್ಟಹಬ್ಬ ಇದೇರಿ, ಹುಡುಗಿ ಫಸ್ಟ್ ರ್ಯಾಂಕ್ ಪಾಸ್ ಆಗಿದಾಳ, ಅದಕ್ಕೆ ಹೋಟ್ಲಿಗೆ ಅವ್ರ ಅಪ್ಪ ಕರೆದುಕೊಂಡು ಬಂದಿದಾರ. ಆದ್ರೆ ಅವ್ರಿಗೆ ನಾನು ಬಿಲ್ ಕೊಟ್ಟಿದ್ದೇನಂತ ಹೇಳ್ಬೇಡ್ರಿ.
6: ನಿಮ್ ಮಾತಿನ ಅರ್ಥ ಆಯ್ತು ಬಿಡ್ರಿ ನನಗೆ. ಇವತ್ತ ನಮ್ ಹೋಟೆಲ್ಗೆ ಅವ್ರ ಅತಿಥಿಗಳಂತ ನಾನ್ ತಿಳ್ಕಂತೀನಿ, ಯೋಗ್ಯ ರೀತಿಯಿಂದ ಅವ್ರನ್ನ ಸತ್ಕರಿಸ್ತೀನಿ. ತಮ್ಮ ಈ ಉದಾತ್ತ ವಿಚಾರಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.
2: ಪುಟ್ಟ.
1: ಹಾ ಅಪ್ಪ.
2: ಅಲ್ಲ, ಇನ್ನೊಂದು ಏನಾರ ಹೇಳೇನು?
1: ಏ ಬ್ಯಾಡಪ್ಪ, ದಾಸಿ ಮಸ್ತ್ ರುಚಿ ಐತಿ.
2: ಅಲ್ಲ ತಿನ್ನ, ಇನ್ನೊಂದ್ ಏನಾರ ತಿನ್ನಮ್ಮ.
1: ಬ್ಯಾಡಪ್ಪ, ನಂಗ್ ಹೊಟ್ಟಿ ತುಂಬ್ತು ತಗೋ ಈಗ.
2: ಹಿಂಗಂತಿ?
1: ನೀನೇ ಇದ್ರಾಗ ಇನ್ನೊಂಚೂರು ತಿನ್ನಲ್ಲ ಅಪ್ಪ.
2: ಏ ಬ್ಯಾಡಬೇಡಮ್ಮ, ನಾ ಮನೆಗೆ ಹೋಗು, ತಿಂತೇನೆ ತಗೋ.
1: ಒಂದ ತುತ್ ತಿನ್ನಪ್ಪ.
2: ಬ್ಯಾಡ ಅಂದಲ್ಲ.
1: ಇರ್ಲಿ ತಗೋ ಅಪ್ಪ, ಒಂದ ತುತ್ ತಿನ್ನ.
6: ಇದನ್ನ ತಗೊಳ್ರಿ. ಇಲ್ಲ
2: ಏನ್ರಿ ಮಾಲಕ್ರ, ಸ್ವತಃ ನೀವ ದೋಸೆ ತಗೊಂಡ್ ಬಂದಿರಲ್ಲ. ಅಲ್ಲ ಮಾಲಕ್ರ, ನಾವು ಆರ್ಡರ್ ಮಾಡಿದ್ದು ಒಂದ ದೋಸೆ, ಎರಡಾಗ ತಂದು ಕೊಟ್ರಿ. ಮಾಲಕ್ರ, ನಮ್ ಕಡೆ ಸ್ಟ್ರಾಕ್ ಇಲ್ರಿ.
6: ಇವತ್ತ ನಿಮ್ ಮಗಳು ಹುಟ್ಟಬ್ಬಂತ ಗೊತ್ತಾಯ್ತು, ಕಾಲೇಜ್ಗೆ ಫಸ್ಟ್ ಬಂದಾಳಕ್ಕಿ, ಅದಕ್ಕ

0: ಇವತ್ತು ನಮ್ಮ ಅತಿಥಿ ಅಂತಂದು ನಾವು ತಿಳ್ಕೊಂಡವಿ. ಅದಕ್ಕಾಗಿ ಎರಡು ದೋಸೆ ತಂದನಿ. ಬಿಲ್ಲಿನ ಬಗ್ಗೆ ಚಿಂತೆ ಬೇಡ ನಿಮಗ.
1: ಅಲ್ರಿ ಮಲಕರ, ಎಷ್ಟು ಉದಾರ ಮನಸ್ಸರಿಪ ನಿಮ್ದು. ನಂದೊಂದು ಸಣ್ಣ ಆಸೆ ಐತ್ರಿ ಮಲಕರ.
0: ಹೇಳ್ರಿ, ಮತ್ತೇನಾರ ಐತನ? ಬೇರೆ ಏನಾರ ಸ್ವೀಟ್ ಕೊಡ್ಬೇಕನ?
1: ಏನ್ ಬೇಡ್ರಿ ಮಲಕರ, ಮನೆಯೊಳಗ ನಾನು ಹೆಂಡತಿ ಅದಾಳ, ಅದಕ್ಕೆ ನನಗೆ ಏನು ದೋಸೆ ಕೊಟ್ಟಿರಲ್ಲ ಅದನ್ನ ಪ್ಯಾಕ್ ಮಾಡಿ ಕೊಡಿಸ್ತೀರೇನು? ಮನೆಗೆ ಹೋಗಿ ಅಕ್ಕಿ ಜೊತೆಗೆ ದೋಸೆ ತಿಂತೇನೆ ನಾನು.
0: ಸುಮ್ನೆ ನೀವು ದೋಸೆ ತಿನ್ರಿ, ಅದಕ್ಕೂ ವ್ಯವಸ್ಥೆ ಆಗೈತಿ.
1: ಹಾ
0: ಹಾ, ಮನೆಗೆ ಒಯ್ಯಾಕಂತ ಮೂರು ದೋಸೆನೂ ಪ್ಯಾಕ್ ಮಾಡಿ ಆಗೈತಿ.

0: ಮಾಲಕರ ಖರೇನ, ನೀವು ಎಷ್ಟು ಹೃದಯವಂತರಿಪ್ಪ, ನೀವು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡಾಕತ್ತೀರಿ, ನಮ್ಮ ಮನಸ್ಸು ತುಂಬಿ ಬಂತು ನೋಡ್ರಿ. ನಿಜವಾಗಿಯೂ ನೀವು ಎಷ್ಟು ಕರುಣಾಮಯ ಇದೀರಿ ಮಾಲಕರ, ಖರೇನ ದೇವರು ನಿಮಗೆ ಬಹಳ ಒಳ್ಳೇದು ಮಾಡಲ್ರಿ, ಪುಣ್ಯ ಬರಲಿ ನಿಮಗೆ.
1: ಅಂತೂ ನಾ ಹೋಟ್ಲ್ ಮಾಲೀಕರಿಗೆ ಎರಡು ದೋಷೆಗಂತ ಬಿಲ್ ಕೊಟ್ಟಿದ್ದು ಸಾರ್ಥಕ ಆಯ್ತು. ನನ್ನಿಂದ ಪ್ರೇರಣೆ ಪಡೆದ ಮಾಲಕರು ಸಹ ಉದಾರ ಗುಣ ತೋರಿಸಿದ್ದು ನಿಜವಾಗ್ಲೂ ಸಂತೋಷದ ಸಂಗತಿ. ಅಂತೂ ನಾನು ಒಂದು ಸಣ್ಣ ಪ್ರಯತ್ನ ವಿಭಿನ್ನ ಫಲ ಕೊಟ್ಟು ಧನ್ಯವಾದ ರೀ ಮಾಲೀಕರೇ, ಧನ್ಯವಾದ.
2: ಇದಕ್ಕ ನೀವ ಪ್ರೇರಣೆ ನೀಡಿದವರು. ನಾವು ನಮ್ಮ ಜೀವನದಲ್ಲಿ ಒಳ್ಳೆ ವಿಚಾರಗಳು ಬಂದಾಗ ಅವುಗಳನ್ನ ತಕ್ಷಣ ಜಾರಿಯಲ್ಲಿ ತರಬೇಕು, ಸಂತಸವನ್ನ ಹಂಚಬೇಕು, ಅದು ಹಂಚಿದಷ್ಟು ಹೆಚ್ಚಾಗ್ತದ. ಹೀಗೆ ಸುಖ ಸಂತೋಷವನ್ನ ಹಂಚಿಕೊಂಡಾಗ ಒಂದು ಸುಖಿ ಸಮಾಜವನ್ನು ಕಟ್ಟಲು ಸಾಧ್ಯವಾಗ್ತದೆ. ಆಗ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಸದ್ವಿಚಾರ ನಿಜವಾದ ಅರ್ಥದಲ್ಲಿ ಕಾರ್ಯಾಚರಣೆಗೆ ಬರ್ತದ. ಒಂದು ಅದ್ಭುತವಾದ ಆದರ್ಶ ಸಮಾಜ ನಿರ್ಮಾಣವಾಗಿ ಗಾಂಧೀಜಿಯವರ ಕಲ್ಯಾಣ ರಾಜ್ಯದ ಕನಸು ನನಸಾಗ್ತದ ನೋಡ್ರಿ.

0: ಇದುವರೆಗೆ ಪ್ರೀತಿ ಹಂಚಿರಿ ಕಥಾನಾಟಕ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಸುಬೇವಿನ ಗಿಡದ್, ಶರಣಬಸವ ಚೋಳಿನ್, ಸುರೇಖಾ ಸುರೇಶ್, ಕೆ ಶಿವರಾಜ್, ಕುಮಾರ್ ಅಗಡಿ, ರಾಖಿ ಹಾನ್ಗಲ್ ಹಾಗೂ ನವೀನ್ ಮಹಾಲೆ.
1: ಕಥಾನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಸಂಕಲನ ಚಂದ್ರಶೇಖರ್ ತೆಂಬದಮನಿ. ಪ್ರಸ್ತುತಿ ಸುರೇಖಾ ಸುರೇಶ್.
2: ಆಕಾಶವಾಣಿ ಧಾರವಾಡ. ಈ ಬೆಳಿಗ್ಗೆ 7:15 ರಕ್ತದಾನ ಮಹಾದಾನ. ರಕ್ತದಾನಿ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳುವಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್.
3: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಪಾದಚಾರಿ ಸುರಕ್ಷತೆ ಇಂಜಿನಿಯರಿಂಗ್ ದೃಷ್ಟಿಕೋನ, ಈ ಬಗ್ಗೆ ಮಾತನಾಡುತ್ತಾರೆ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಿಕ್ ಬಳ್ಳಾರಿ.
4: ಪಾದ ಅಂದರೆ ಕಾಲು, ಚಾರಿ ಎಂದರೆ ಸಾಗುವವನು. ಯಾವುದೇ ವಾಹನದ ಆಸರೆ ಇಲ್ಲದೆ ತಮ್ಮ ಕಾಲಿನಿಂದಲೇ ರಸ್ತೆ, ಫುಟ್ಪಾತ್ ಹಾಗೂ ಜಿಬ್ರಾ ಕ್ರಾಸಿಂಗ್ಗಳನ್ನು ಬಳಸಿ ಸಂಚರಿಸುವ ಪ್ರತಿಯೊಬ್ಬರೂ ಪಾದಚಾರಿಗಳೇ. ನಾವೆಲ್ಲರೂ ದಿನದ ಯಾವುದೇ ಒಂದು ಸಮಯದಲ್ಲಿ ಚಾಲಕರೂ ಆಗಿರುತ್ತೇವೆ, ಮತ್ತೊಂದು ಸಮಯದಲ್ಲಿ ಪಾದಚಾರಿಯೂ ಆಗಿರುತ್ತೇವೆ. ಹಾಗಾಗಿ ಪಾದಚಾರಿ ಸುರಕ್ಷತೆ ಎಂಬುದು ಕೇವಲ ಇತರರ ವಿಷಯವಲ್ಲ, ಇದು ನಮ್ಮ ಪ್ರತಿಯೊಬ್ಬರ ಬದುಕಿನ ಭಾಗ. ರಸ್ತೆ ಅಪಘಾತಗಳ ಅಂಕಿಅಂಶಗಳನ್ನು ಗಮನಿಸಿದರೆ ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ರಸ್ತೆ ಅಪಘಾತಗಳು ನಡೆಯುತ್ತಿದ್ದು ನಿತ್ಯವೂ ನೂರಾರು ಜನರು ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಅತ್ಯಂತ ಬೇಸರದ ಸಂಗತಿಯೆಂದರೆ ಈ ಸಾವುಗಳಲ್ಲಿ ಬಹುದೊಡ್ಡ ಪಾಲು ಪಾದಚಾರಿಗಳದ್ದು. ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಮೂಡುತ್ತದೆ, ಪಾದಚಾರಿಗಳ ಸುರಕ್ಷತೆ ಯಾಕೆ ಎಷ್ಟು ಮುಖ್ಯ ಎಂದು. ರಸ್ತೆಯಲ್ಲಿ ಚಲಿಸುವ ವಾಹನಗಳಿಗೆ ಲೋಹದ ಬಾಡಿ, ಬಂಪರ್, ಏರ್ಬ್ಯಾಗ್ಗಳ ರಕ್ಷಣೆ ಇರುತ್ತದೆ, ಚಾಲಕನಿಗೆ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ಇರುತ್ತದೆ. ಆದರೆ ಪಾದಚಾರಿಗೆ ಇಂತಹ ಯಾವುದೇ ರಕ್ಷಣಾ ಕವಚ ಇರುವುದಿಲ್ಲ. ವಾಹನವೊಂದು ಡಿಕ್ಕಿ ಹೊಡೆದರೆ ಆ ಹೊಡೆತ ನೇರವಾಗಿ ಅವರ ದೇಹಕ್ಕೆ, ಜೀವಕ್ಕೆ ತಗುಲುತ್ತದೆ. ಇದೇ ಕಾರಣಕ್ಕೆ ಇಂದು ಜಾಗತಿಕ ಮಟ್ಟದಲ್ಲಿ ರಸ್ತೆ ಅಪಘಾತಗಳನ್ನು ಕೇವಲ ಸಂಚಾರ ಸಮಸ್ಯೆ ಎನ್ನದೇ ಒಂದು ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟು, ಪಬ್ಲಿಕ್ ಹೆಲ್ತ್ ಇಶ್ಯೂ ಎಂದು ಪರಿಗಣಿಸಲಾಗುತ್ತಿದೆ. ನಮ್ಮ ದೇಶದಲ್ಲಿ ಉನ್ನತ ನ್ಯಾಯಾಲಯಗಳು ಸಹ ಅಡೆತಡೆ ಇಲ್ಲದ ಸುರಕ್ಷಿತ ಫುಟ್ಪಾತ್ಗಳನ್ನು

0: ಪಾದಚಾರಿಯ ಬದುಕಿನ ಹಕ್ಕಿನ ಭಾಗ, ರೈಟ್ ಟು ಲೈಫ್ ಎಂದು ಸ್ಪಷ್ಟಪಡಿಸಿವೆ. ಈ ನಿಟ್ಟಿನಲ್ಲಿ ಒಬ್ಬ ಇಂಜಿನಿಯರ್ ಆಗಿ ನನ್ನ ದೃಷ್ಟಿಯಲ್ಲಿ ರಸ್ತೆಗಳು ಕೇವಲ ವಾಹನ ಸಂಚಾರಕ್ಕಲ್ಲ, ಅವುಗಳ ವಿನ್ಯಾಸ ಪಾದಚಾರಿ ಸ್ನೇಹಿಯಾಗಿರಬೇಕು. ಅದಕ್ಕೆ ನಾಲ್ಕು ಮುಖ್ಯ ಸೂತ್ರಗಳನ್ನು IRC 103 ಮಾರ್ಗಸೂಚಿಗಳು ಪಾದಚಾರಿ ಸೌಲಭ್ಯಗಳಲ್ಲಿ ನೀಡಲಾಗಿದೆ. ಮೊದಲನೇ ಸೂತ್ರ, ವೈಜ್ಞಾನಿಕ ಫುಟ್ಪಾತ್ಗಳು. ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ ನಿಯಮಾವಳಿಯಂತೆ ಫುಟ್ಪಾತ್ಗಳು ಅಡೆತಡೆಯಿಲ್ಲದ ಮತ್ತು ಜಾರದ ಮೇಲ್ಮೈಯನ್ನು ಹೊಂದಿರಬೇಕು. ವಿದ್ಯುತ್ ಕಂಬಗಳು ಅಥವಾ ಅಂಗಡಿಗಳ ಅತಿಕ್ರಮಣ ಪಾದಚಾರಿಗಳ ಕನಿಷ್ಠ ಮುಕ್ತ ಜಾಗವನ್ನು, ಮಿನಿಮಮ್ ಕ್ಲಿಯರ್ ಸ್ಪೇಸ್ ಅನ್ನು ನುಂಗಿ ಹಾಕಬಾರದು. ಎರಡನೇ ಸೂತ್ರ, ವೈಜ್ಞಾನಿಕ ಪಾದಚಾರಿ ಕ್ರಾಸಿಂಗ್ಗಳು. ಅಗಲವಾದ ರಸ್ತೆಗಳ ಮಧ್ಯದಲ್ಲಿ ಮೀಡಿಯನ್ ಐಲ್ಯಾಂಡ್ ನಿರ್ಮಿಸಬೇಕು. ಇದು ಪಾದಚಾರಿಗಳು ಎರಡು ಹಂತಗಳಲ್ಲಿ ಸುರಕ್ಷಿತವಾಗಿ ರಸ್ತೆಗಳನ್ನು ದಾಟಲು ಅವಕಾಶ ನೀಡುತ್ತದೆ. ಶಾಲೆ ಆಸ್ಪತ್ರೆಗಳ ಬಳಿ ರೇಸ್ಡ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ಸ್ ಮೂಲಕ ವಾಹನಗಳ ವೇಗಕ್ಕೆ ಬ್ರೇಕ್ ಹಾಕಬೇಕು. ಮೂರನೇ ಸೂತ್ರ, ವೇಗ ನಿಯಂತ್ರಣ ಮತ್ತು ರಸ್ತೆ ವಿನ್ಯಾಸ. ಒಂದು ವಾಹನ ಪಾದಚಾರಿಗೆ 30 ಕಿಲೋಮೀಟರ್ ವೇಗದಲ್ಲಿ ಡಿಕ್ಕಿ ಹೊಡೆಯುವುದಕ್ಕೂ ಮತ್ತು 60 ಕಿಲೋಮೀಟರ್ ವೇಗದಲ್ಲಿ ಡಿಕ್ಕಿ ಹೊಡೆಯುವುದಕ್ಕೂ ವ್ಯತ್ಯಾಸವಿದೆ. ಆ ವೇಗವೇ ಅವರ ಬದುಕು ಸಾವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ನಗರದ ರಸ್ತೆಗಳನ್ನು ವಿನ್ಯಾಸಗೊಳಿಸುವಾಗಲೇ ಡಿಸೈನ್ ಸ್ಪೀಡ್ ಅನ್ನು ಕಡಿಮೆ ಇಟ್ಕೊಳ್ಬೇಕು. ವೇಗ ನಿಯಂತ್ರಣಕ್ಕಾಗಿ ಸ್ಪೀಡ್ ಹಂಪ್ಸ್, ಸ್ಪೀಡ್ ಟೇಬಲ್ಸ್ ಮತ್ತು ಲೇನ್ ಕಿರಿದಾಗಿಸುವಿಕೆ, ಲೇನ್ ನ್ಯಾರೋಯಿಂಗ್ ಅಂತಹ ಟ್ರಾಫಿಕ್ ಕಾಮಿಂಗ್ ಮೆಷರ್ಗಳನ್ನು ಬಳಸಬೇಕು. ರಸ್ತೆಯನ್ನು ನೋಡಿದ ತಕ್ಷಣ ಚಾಲಕನಿಗೆ ಇಲ್ಲಿ ನಿಧಾನವಾಗಿ ಚಲಿಸಬೇಕು ಎಂಬ ಸಂದೇಶ ಸಿಗುವಂತಿರಬೇಕು. ಇದನ್ನೇ ನಾವು ಸೆಲ್ಫ್ ಎನ್ಫೋರ್ಸಿಂಗ್ ರೋಡ್ ಡಿಸೈನ್ ಎನ್ನುತ್ತೇವೆ. ನಾಲ್ಕನೆಯ ಸೂತ್ರ, ಒಳಗೊಳ್ಳುವ ವಿನ್ಯಾಸ, ಇನ್ಕ್ಲೂಸಿವ್ ಡಿಸೈನ್, ಅಂದರೆ ದಿವ್ಯಾಂಗ ಹಾಗೂ ನಾಗರಿಕ ಸ್ನೇಹಿ ವಿನ್ಯಾಸವಾಗಿರಬೇಕು. ಸುಸ್ಥಿರ ನಗರ ಯೋಜನೆ ಕೇವಲ ವಿನ್ಯಾಸವೊಂದೇ ಸಾಕಾಗುವುದಿಲ್ಲ. ಇದರೊಂದಿಗೆ ಮೂರು ಪ್ರಮುಖ ತತ್ವಗಳು ಅತ್ಯಗತ್ಯ: ತಂತ್ರಜ್ಞಾನ ಹಾಗೂ ವಿನ್ಯಾಸ, ಇಂಜಿನಿಯರಿಂಗ್, ಕಟ್ಟುನಿಟ್ಟಿನ ಕಾನೂನು ಜಾರಿ ಎನ್ಫೋರ್ಸ್ಮೆಂಟ್ ಮತ್ತು ನಾಗರಿಕ ಜಾಗೃತಿ ಎಜುಕೇಷನ್. ಪಾದಚಾರಿ ಮಾರ್ಗಗಳು ಸದಾ ಅತಿಕ್ರಮಣ ಮುಕ್ತವಾಗಿರಬೇಕು ಮತ್ತು ಸಾರ್ವಜನಿಕ ಕಡ್ಡಾಯವಾಗಿ ಜಿಬ್ರಾ ಕ್ರಾಸಿಂಗ್ ಅನ್ನು ಬಳಸುವ ಶಿಸ್ತನ್ನು ರೂಢಿಸಿಕೊಳ್ಳಬೇಕು. ನಮ್ಮ ಅಂತಿಮ ಗುರಿ ಒಂದೇ: ಯಾವುದೇ ಮಾನವ ಸಣ್ಣ ತಪ್ಪಿಗೂ ಪ್ರಾಣ ಹಾನಿಯಾಗದಂತಹ ಕ್ಷಮಿಸುವ ರಸ್ತೆಗಳು, ಫಾರ್ ಗಿವಿಂಗ್ ರೋಡ್ಸ್, ಮತ್ತು ಶೂನ್ಯ ಅಪಘಾತ ಮೂಲಸೌಕರ್ಯವನ್ನು ನಿರ್ಮಿಸುವುದು.
1: ಪಾದಚಾರಿ ಸುರಕ್ಷತೆ, ಇಂಜಿನಿಯರಿಂಗ್ ದೃಷ್ಟಿಕೋನ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಆಶಿಕ್ ಬಳ್ಳಾರಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, IRC 103 ಯಾವ ವಿಷಯದ ಮಾರ್ಗಸೂಚಿ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆತ್ಮೀಯ ಕೇಳುಗರೆ,
3: ಯೋಗ ಪೂರ್ಣ ಧರಣಿ.
2: June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
3: ಯೋಗ ಪೂರ್ಣ ಧರಣಿ
2: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿ ಧಾರವಾಡ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕ ಸಾಧನಾ ಶರ್ಮಾ. ಇದಾನಿಂ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಸಂಪ್ರಾಪ್ತವಾನ್. ಭಾರತೀಯ ಪ್ರವಾಸಿ ಜನೈ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹೋದಯಃ ರಾತ್ರೌ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಯಾತ್ರಾಯಾಃ ಪ್ರಥಮಚರಣೆ ನೀಸ್ ನಗರಂ ಸಂಪ್ರಾಪ್ತವಾನ್. ತತ್ರ ಫ್ರಾನ್ಸ್ ದೇಶಸ್ಯ ವರಿಷ್ಠಾಧಿಕಾರಿಭಿಃ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ತತ್ರ ಹೋಟೆಲ್ ನೆಗ್ರೆಸ್ಕೋ ಸ್ಥಳೆ ಭಾರತೀಯ ಪ್ರವಾಸಿ ಜನೈ

0: ಫೆಸಿಲಿಟೀಸ್ ಲಭ್ಯ.
1: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
1: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ, ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975200206.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: परसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಹಿಂದಿ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಖು ಅಂತಾರಾಷ್ಟ್ರೀಯ

0: ರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನೆಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರಾ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 3,13,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 2,57,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 5,06,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ, ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ. ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಇಗ್ಗಳತಿ ಪುಸ್ತಕವ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಡುಕಿತಾಯ್ತು. ಯಾಕೆಂದ್ರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದ್ರೆ ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಮತ್ತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
3: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನೂ ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವಯಸ್ಸಿನಿಂದ ಪ್ರಾರಂಭಿಸಿ 65 ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
2: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 93536238222 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯುನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ ಗೆ ಹೋಗಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತೇಳಿ ಗೊತ್ತಿರೋದಿಲ್ಲ. ಆಸ್ಪತ್ರೆದವರಿಗೂ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆಗೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಟ್ಟಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಸ್ಕೂಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಬೋಣ ರಕ್ತದಾನಕ್ಕೆ.
2: ಕೃಷಿ ಹೊಂಡದಲ್ಲಿ ಮುಳುಗಿ 2 ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್. ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ ಧಾರವಾಡ. ರಕ್ತದಾನ ಮಹಾದಾನ. ರಕ್ತದಾನಿಗಳ

0: ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಭಾಗವಹಿಸುವವರು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಜೂನ್ 14ನೇ ತಾರೀಕು ವಿಶ್ವ ರಕ್ತದಾನಿಗಳ ದಿನ. ರಕ್ತದಾನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಿಮ್ಗ ಈಗಾಗಲೇ ಸಾಕಷ್ಟು ಅರಿವು ಮಾಹಿತಿ ಅದ. ಹಂಗಿದ್ರ ಈ ರಕ್ತವನ್ನ ದಾನ ಮಾಡುವಂತ ದಾನಿಗಳ ಒಂದು ದಿನ ಅಂತೇಳಿ ಯಾಕೆ ಆಚರಿಸ್ತಾರ, ಮತ್ತ ಯಾರೆಲ್ಲ ರಕ್ತವನ್ನ ದಾನ ಮಾಡಬಹುದು, ನಮ್ಮ ಜೀವಿತ ಕಾಲದಲ್ಲಿ ಎಷ್ಟು ಸಲ ನಾವು ರಕ್ತವನ್ನ ದಾನ ಮಾಡಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರಿದ್ದಾರೆ. ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು ನವನಗರದ ಪದ್ಮಶ್ರೀ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು.
2: ನಮಸ್ಕಾರ ಮೇಡಮ್.
1: ವಿಶ್ವ ರಕ್ತ ದಾನಿಗಳ ದಿನ ಅಂತ ಜೂನ್ 14ನ್ನ ಆಚರಿಸಲಾಗ್ತದೆ, ಏನು ಇದರ ಮಹತ್ವ ಅಂತೀರಿ?
2: ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂದ್ರೆ ನಮ್ಮ ಒಬ್ಬ ಬಯಾಲಜಿಸ್ಟ್, ವಿಜ್ಞಾನಿ, ಅವರು ಹುಟ್ಟಿದ ದಿನ 14 June 1868. ಅವರ ಒಂದು ನೆನಪಿಗಾಗಿ ಈ ದಿನವನ್ನು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನಾಗಿ ವಿಶ್ವದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಸೊ ಮೊದಲಿಗೆ ರಕ್ತದಾನಿಗಳಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಹಾಗೂ ಅವರಿಗೆ ಧನ್ಯವಾದಗಳನ್ನು ಹೇಳಲು ಈ ದಿನದ ಒಂದು ವಿಶೇಷತೆ.
1: ಈಗ ಡಾಕ್ಟರ್, ರಕ್ತದಾನ ಅಂದ ತಕ್ಷಣ ಮೊದಲಿನ ಕಾಲದೊಳಗೆ ನೋಡಿದ್ರೆ ಒಂದ್ ತರ ರಕ್ತದಾನ ಮಾಡಿಬಿಟ್ರೆ ಮನುಷ್ಯ ಅಶಕ್ತ ಆಗ್ಬಿಡ್ತಾನ, ನಾವ್ಯಾಕೆ ರಕ್ತದಾನ ಮಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆಗಳು ಬಹಳ ಇದ್ವು. ಆದ್ರೆ ಇತ್ತೀಚಿನ ದಿನದೊಳಗ ಸಾಕಷ್ಟು ಈ ಕ್ಷೇತ್ರದೊಳಗ ಬದಲಾವಣೆಗಳು ಆಗ್ಯಾವ.
2: ಒಂದು 20 ವರ್ಷ ಹಿಂದೆ ನಾವು ಇಲ್ಲಿ ಒಂದು ಆಪರೇಷನ್ ಮಾಡಬೇಕಾದಾಗ ಅಥವಾ ಒಂದು ಆಕ್ಸಿಡೆಂಟ್ ಕೇಸ್ ನೋಡಿದಾಗ 100 ಜನ ಬರ್ತಾ ಇದ್ರು. ಆದ್ರೆ ಅದೇ ಒಂದು ರೋಗಿಗೆ ಒಂದು ರಕ್ತ ಕೊಡಿ ಅಂತ ಕೇಳಿದ ತಕ್ಷಣ ಎಲ್ಲರೂ ಓಡೋಗ್ಬಿಡ್ತಾ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಎಲ್ಲ ಯುವಕರು ಒಂದು ಎಲ್ಲ ಮೀಡಿಯಾದಿಂದ, ರೇಡಿಯೋ ಮೂಲಕ, ಟಿವಿ ಪ್ರಸಾರದ ಮೂಲಕ ಎಲ್ಲ 18 ವರ್ಷದ ಯುವಕರು ತುಂಬಾ ಜನ ರಕ್ತ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಶೇಕಡ 60-70% ರಕ್ತ ಸಿಗ್ತಾ ಇದೆ ಮೇಡಮ್. ಆದ್ರೆ ಇನ್ನ 30% ರಕ್ತದ ಕೊರತೆ ಇದೆ. ಅದನ್ನ ನಾವು ಹೋಗಲಾಡಿಸಿ 100% ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನಾಗಿ ಮಾಡುವುದು ನಮ್ಮ ಒಂದು ಧ್ಯೇಯವಾಗಿದೆ.
1: ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಂಘ ಸಂಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆಮೇಲೆ ಒಂದೊಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಥವಾ ಈ ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ಈ ರಕ್ತದಾನದ ಶಿಬಿರಗಳನ್ನು ಕೂಡ ಅವರು ಹಮ್ಮಿಕೊಂಡಿರುವಂತಹ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತೀವಲ್ಲ.
2: ಎಲ್ಲ ಸಂಘಟಕರಿಗೆ ಮೊದಲು ಧನ್ಯವಾದ ಅರ್ಪಿಸ್ತೇನೆ. ಆಮೇಲೆ ದಾನಿಗಳು ಕೂಡ ಈಗ ಪ್ರತಿ 3 ತಿಂಗಳಿಗೆ ಒಂದ್ಸಲ ಬಂದು ಕೊಡುವಂತ ದಾನಿಗಳು ಇದ್ದಾರೆ ನಮ್ಮಲ್ಲಿ. ಇನ್ನು ಕೆಲವು ಜನ ವರ್ಷಕ್ಕೆ ಒಂದ್ಸಲ ಕೊಡ್ತಾರೆ, ಮತ್ತೊಂದ್ಸಲ ಯಾವಾಗ ಕೊಡ್ತಾರೆ ಅಂತ ಅವರೇ ಹೇಳ್ತಾರೆ. ಎಲ್ಲಿ ಕೊರತೆ ಇದೆ ನಾವು ಅಲ್ಲಿಗೆ ಹೋಗಿ ಕೊಡ್ತೀವಿ ಅಂತ ಒಂದು ನಮ್ಮಲ್ಲಿ ರಿಜಿಸ್ಟರ್ ಕೂಡ ಮಾಡಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಎಲ್ಲ ತುಂಬಾ ಜನ ಮುಂದೆ ಬರ್ತಾ ಇದಾರೆ.
1: ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮಿಗಳು,
3: ಇವತ್ತು ವಿಶ್ವ ರಕ್ತದಾನಿಗಳ ದಿನ June 14. ಎಲ್ಲ ರಕ್ತದಾನಿಗಳಿಗೂ ಮತ್ತು ನಮ್ಮ ರಕ್ತವನ್ನ ಸ್ವೀಕರಿಸುವ ಅಗತ್ಯ ಇರತಕ್ಕಂತಹ ಎಲ್ಲರಿಗೂ ಮತ್ತು ನಮ್ಮ ನಿಮ್ಮ ನಡುವೆ ಕೆಲಸ ಮಾಡತಕ್ಕಂಥ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಗಳು ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಇದ್ದೀನಿ.
4: ಬಂಧುಗಳೇ, June 14 ರಕ್ತದ ಗುಂಪುಗಳನ್ನು ಕಂಡುಹಿಡಿದಂತಹ ಮಹಾ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರ ಹುಟ್ಟಿದ ದಿನ. ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು ಮಹಾತ್ಮ ಗಾಂಧೀಜಿಯವರಿಗಿಂತ 1 ವರ್ಷ ಮೊದಲು ಅಂದರೆ 1868 June 14 ಹುಟ್ಟಿದರು. ಅವರು ಹುಟ್ಟಿದ ದಿನವನ್ನು ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ರಕ್ತದ ಗುಂಪುಗಳನ್ನು ಕಂಡುಹಿಡಿದಂಥವರು. ಅದಕ್ಕೆ ಅವ್ರನ್ನ ಫಾದರ್ ಆಫ್ ಹೆಮಟಾಲಜಿ ಅಂದರೆ ರಕ್ತಶಾಸ್ತ್ರದ ಪಿತಾಮಹ ಅಂತ ತಿಳ್ಕೊಂಡು ಕರೀತಾರೆ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ರಕ್ತದಾನ ಮಾಡಿ ಅನೇಕ ಜೀವಗಳನ್ನು ಉಳಿಸುವಂತಹ ಸುಸಂದರ್ಭ ಒದಗಿ ಬಂದಿದೆ. ನಾನು ಇದುವರೆಗೆ 111 ಸಲ ರಕ್ತದಾನ ಮಾಡಿದ್ದೇನೆ, 112ನೇ ಬಾರಿ ರಕ್ತದಾನ ಮಾಡ್ತಾ ಇದ್ದೀನಿ. ನಾವು ಇವಾಗ ರಟ್ಟಿಹಳ್ಳಿ ತಾಲೂಕು ಮಾಸೂರಿನ ಬಳಿ ಇರತಕ್ಕಂತಹ ತಿಪ್ಪಾಯಿಕೊಪ್ಪದಲ್ಲಿ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮೂಕಪ್ಪ ಶಿವಯೋಗಿಗಳ ಜಾತ್ರೆಯ ಸಂದರ್ಭ 23 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಮಾಡಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಅನೇಕ ಜನ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರು ಅಪೇಕ್ಷಿತರಿದ್ದೀರಾ, ಜೊತೆಗೆ ರಕ್ತದಾನ ಮಾಡೋದಕ್ಕೆ ಅಪೇಕ್ಷೆ ಇದ್ದರೂ ಕೂಡ ಅರ್ಹತೆ ಬೇಕಾಗ್ತದೆ, ಇಲ್ಲದೆ ಹೋದರೆ ರಕ್ತದಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಮೊದಲನೇದಾಗಿ 18 ವರ್ಷ ದಾಟಿರ್ತಕ್ಕಂಥವ್ರು ಮತ್ತು ದಷ್ಟಪುಷ್ಟವಾದ ದೇಹ ಉಳ್ಳವಂತಹವರು, ಅಂದರೆ ಪೌಷ್ಟಿಕಾಂಶಗಳ ಕೊರತೆ ಇರಬಾರ್ದು. ಜೊತೆಗೆ ರಕ್ತದಲ್ಲಿ ಹೆಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿರಬೇಕು. ಕೆಲವರ ಸಮಸ್ಯೆ ಏನು ಅಂತಂದರೆ ರಕ್ತ ನೋಡಿದರೆ ಹೆದರ್ಕೊಂಡು ಬಿಡ್ತಾರೆ. ರಕ್ತ ನೋಡಿದ್ರೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ.

0: ರಕ್ತವನ್ನು ನೋಡೋದರಿಂದ ನಿಮಗೇನು ತೊಂದರೆ ಅನ್ನಿಸ್ತಾ ಇದ್ದರೆ ಮೊದಲು ರಕ್ತದಾನ ಮಾಡ್ತಾ ಇರ್ತಕ್ಕಂಥವ್ರನ್ನ ನೋಡಿ. ಇನ್ನು ಮನಸ್ಸು ಗಟ್ಟಿ ಇತ್ತಪ್ಪ ಅಂತಂದರೆ ದೈಹಿಕ ಸಮಸ್ಯೆಗಳಾಗೋದಿಲ್ಲ. ನಾನು ಇದುವರೆಗೆ 111 ಸಲ ರಕ್ತದಾನ ಮಾಡಿದರೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ತಲೆ ಸುತ್ತು ಬರೋದಂತಾಗಲಿ ಅಥವಾ ಆಯಾಸ ಆಗೋದಾಗಲಿ ಆಗಿಲ್ಲ. ಜೊತೆಗೆ ಹೆಮೋಗ್ಲೋಬಿನ್ ಇನ್ನೂ ಚೆನ್ನಾಗಾಗುತ್ತೆ. ರಕ್ತದ ತಯಾರಿಕೆಯಲ್ಲಿ ಶರೀರ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಕ್ಕಂತಹ ಅಂತರಂಗಗಳು ಅಂದರೆ ಮೂಳೆ ಮತ್ತು ಪಿತ್ತಜನಕಾಂಗ, ಮೂತ್ರಪಿಂಡ ಇವೆಲ್ಲವೂ ಕೂಡ ಹೆಚ್ಚು ಜಾಗೃತಿಯಿಂದ ಕೆಲಸ ಮಾಡಿ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ತವೆ. ಹಾಗಾಗಿ ರಕ್ತದಾನ ಮಾಡೋದಕ್ಕೆ ಹೆದರುವ ಅಗತ್ಯ ಇಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವ ವಾಕ್ಯ, ಸರ್ವಜ್ಞನ ವಾಕ್ಯ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ರಕ್ತ ಯಾರು ಹೆಚ್ಚು ಹೆಚ್ಚು ಕೊಡ್ತೀರಾ ಅವ್ರಿಗೆ ಹೊಸ ರಕ್ತ ಬಂದು ಅನೇಕ ಆರೋಗ್ಯದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದು ಅನ್ನುವಂಥದ್ದು ನನ್ನ ಸ್ವಾನುಭವ. ಸರ್ವರಿಗೂ ಶರಣು ಶರಣಾರ್ಥಿ.
1: ಡಾಕ್ಟರ್ ಉಮೇಶ್ ಅವರ, ಈ ರಕ್ತದಾನಿಗಳು ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ?
2: ರಕ್ತದಾನಿಗಳು ಬಂದಿದ್ದಾರೆ, ಹೆಣ್ಣು ಮಕ್ಕಳು ಕೂಡ ಬಂದು ರಕ್ತ ಕೊಟ್ಟು ಥಲಾಸೆಮಿಯಾ ಮಕ್ಕಳಿಗೆ ಅಂದ್ರೆ ಪ್ರತಿ ತಿಂಗಳಿಗೆ ಅವ್ರಿಗೆ 2 ಸಲ ರಕ್ತ ಹಾಕ್ಬೇಕು ಮೇಡಮ್. ಕುಸುಮ ರೋಗ ಇರೋರಿಗೆ ಫ್ಯಾಕ್ಟರ್ಸ್ ಹಾಕ್ಬೇಕು ಮೇಡಮ್. ಈಗ ಅವ್ರಿಗೆ ಫ್ಯಾಕ್ಟರ್ ಕೂಡ ಸಿಗ್ತಾ ಇದೆ, ಹೆಚ್ಚಾಗಿ ಅವು ಹಿಮೋಫಿಲಿಯಾ ಅಂತ ಹೇಳ್ತೀವಿ. ಆದ್ರೆ ಥಲಾಸೆಮಿಯಾ ಮಕ್ಕಳಿಗೆ ಮಾತ್ರ ರಕ್ತನೇ ಬೇಕಾಗ್ತದೆ. ಸೊ ಅವರಿಗೆ ಒಂದು ತುಂಬಾ ಕೊರತೆಯನ್ನು ಅನುಭವಿಸಿ ಸ್ವಲ್ಪ ಮಕ್ಕಳು ಕಷ್ಟಪಟ್ಟರು. ದಾನಿಗಳಿಗೆ ಕರೆಸಿದಾಗ ಅವರು ಬಂದು ಸಂತೋಷವಾಗಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಪದ್ಮಶ್ರೀ ಡಾಕ್ಟರ್ ಆರ್ ಬಿ ಪಟ್ಲ ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆ ಕೆಎಂಸಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ಮೇಡಮ್.
1: ಕೇಳುಗರೆ, ಥಲಾಸೆಮಿಯಾ ರೋಗದಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ರಕ್ತದ ಅಗತ್ಯತೆ ಬಹಳ ಇದ್ದು ಅವರಿಗೆ ರಕ್ತ ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕರ್ತವ್ಯದಲ್ಲಿ ಇದ್ದಾಗಲೂ ಕೂಡ ಕರ್ತವ್ಯದ ಕರೆಗೆ ಓಗೊಟ್ಟು ಕ್ಯಾನ್ಸರ್ ಆಸ್ಪತ್ರೆಗೆ ಬಂದು ರಕ್ತವನ್ನ ದಾನ ಮಾಡಿ ಮಗುವಿನ ಜೀವನವನ್ನ ಉಳಿಸಿದವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಜಯಶ್ರೀ ಅವರು.
3: ನನ್ನ ಹೆಸರು ಜಯಶ್ರೀ, ನಮ್ಮ ತಂದೆಯವರ ಹೆಸರು ಆನಂದ್, ಸರ್ ನೇಮ್ ಬಂದು ಚಂದೂಕರ್ ಅಂತ ಹೇಳಿ. ನಂದು ಪ್ರಾಪರ್ ಬಾಗಲಕೋಟೆ. ನಾವು ಪಿ ಯು ಸಿ ಒಳಗೆ NSS ಕ್ಯಾಂಪ್ ಮಾಡಬೇಕಾದ್ರೆ ನಮ್ಮ ಟೀಚರ್ಸ್ ಸ್ಪೆಷಲಿ ನಮ್ಮ ಅಪ್ಪಾಜಿ ಬೇರೆದವರಿಗೆ ರಕ್ತದಾನ ಮಾಡಿದ್ರ ಬಗ್ಗೆ ನನಗೆ ಒಲವು ಮೂಡಿ ರಕ್ತದಾನ ಮಾಡ್ಬೇಕ, ನಾವು ಹೆಲ್ದಿ ಇರ್ತೇವಿ, ಆಮೇಲೆ ರಕ್ತದಾನ ಮಾಡೋದ್ರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತದ, ಜೀವ ಬದುಕ್ತದಲ್ಲ ಅಂತ ಅನ್ನೋದು ತಿಳುವಳಿಕೆ ಬಂದ ಮೇಲೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾನು ಸುಮಾರು ಒಂದು 14 ಸರಿ ರಕ್ತದಾನ ಮಾಡಿದ್ದೀನಿ. ಪ್ರತಿ ಸಾರಿ ರಕ್ತದಾನ ಮಾಡಿದಾಗ ಎಷ್ಟು ಖುಷಿ ಆಗ್ತದ ಅಂತಂದ್ರೆ ಅದನ್ನ ವರ್ಡ್ಸ್ ಒಳಗೆ ಹೇಳಲಿಕ್ಕೆ ಆಗುದಿಲ್ಲ. ಕ್ಯಾನ್ಸರ್ ಹಾಸ್ಪಿಟಲ್ ಒಳಗೆ ಡಾಕ್ಟರ್ ಕರ್ಪೂರ್ಮಠ್ ಅಂತೇಳಿ ಹಳಿ ಡಾಕ್ಟರ್, ಆಮೇಲೆ ಹಳ್ಳಿಕೇರಿ ಸರ್ ಅಂತ ಅವ್ರ ನಂಗೆ ಪರಿಚಯ, ಅದು ರಕ್ತದಾನ ಮಾಡಿದಾಗಿಂದ ಪರಿಚಯ ಅವ್ರ ಅಂದ್ರೆ. ಮೊನ್ನೆ ರೀಸೆಂಟ್ ಆಗಿ ಸರ್ ಹಾಗೆ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಹೀಗೆ ಮಕ್ಕಳಿಗೆ ಏನೋ ಬೇಕಾಗಿತ್ತ ಅಂತೇಳಿ. ನಾನು ಸ್ಟೇಷನ್ ವರ್ಕ್ ಒಳಗಿದ್ದೆ ರೀ, ನಾನು ಇಲ್ಲಿ ಹುಬ್ಳಿ ಒಳಗೆ ATMC ನವನಗರ ಪೊಲೀಸ್ ಸ್ಟೇಷನ್ ಒಳಗೆ ಕೆಲಸ ಮಾಡ್ತೇನೆ. ನಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಅಂತ ಅದಾರ ರೀ. ಮತ್ತೆ ಹಾಗೆ ಹೋಗಿ ಅವರಿಗೆ ಸರ್ ಗೆ ಹೋಗಿ ತಿಳಿಸಿದೆ, ಇಲ್ಲ ಸರ್ ಇಲ್ಲ ಬ್ಲಡ್ ಕೊಟ್ಟು ಬರ್ತೇನೆ ಸರ್ ಫೋನ್ ಮಾಡಿದಾರ ಅಂತಂದಾಗ ಆಯ್ತ್ರಿ ಆರಾಮ್ಸೆ ಹೋಗಿ ಬರ್ರಿ ನೀವು ಅಂತಂದ್ರೆ. ಮತ್ತೆ ಹಂಗೆ ಇಮಿಡಿಯೇಟ್ಲಿ ಹೋಗಿ ಹಾಸ್ಪಿಟ್ಲಿಗೆ ಡಾಕ್ಟರ್ನ ಭೇಟಿ ಆಗಿ ಮತ್ತೆ ಬ್ಲಡ್ ಕೊಟ್ಟು ತಂದ್ರಿ. ಆಮೇಲೆ ಗೊತ್ತಾಯ್ತು ಅದು ಮಕ್ಕಳಿಗೆ ಹೆಲ್ಪ್ ಆಯ್ತಾ ಅಂತ ಅನ್ಕೊಂಡೆ. ಅದಾದ್ಮೇಲಂತೂ ಇನ್ನೂ ಖುಷಿ ಆಯ್ತು. ರಕ್ತದಾನ ಮಾತ್ರ ಮಾಡುವುದು ಬಹಳ ಒಳ್ಳೇದು. ಇನ್ನೊಂದು ಹೆಣ್ಮಕ್ಳ ತಲೆ ಒಳಗೆ ಏನಿರ್ತದ ಅಂದ್ರೆ ಮಂತ್ಲಿ ಈಗ ಡೇಟ್ಸ್ ಬರ್ತಿರ್ತಾವಲ್ಲ, ಹಾಗಾಗಿ ಹೆಣ್ಮಕ್ಳಿಗೆ ಏನಾಗ್ತದ ಅಯ್ಯೋ ನಾವು ರಕ್ತದಾನ ಮಾಡೋದ್ರಿಂದ ಮತ್ತಿಟ್ಟ ವೀಕ್ ಆಕಿದೇನೋ ಅಂತ ತಿಳ್ಕೊತಾರ. ಇಲ್ಲ, ರಾಂಗ್ ಅದ. ಯಾವುದೇ ವ್ಯಕ್ತಿ ರಕ್ತದಾನ ಮಾಡಿದಾಗ ಆ ವ್ಯಕ್ತಿಗೆ ಲಾಸ್ ಆಗುದಿಲ್ಲ, ಲಾಭ ಆಗ್ತದ. ಆದಷ್ಟು ಎಲ್ಲಿವರೆಗೂ ನನ್ನ ಕೈಯಿಂದ ಬ್ಲಡ್ ಕೊಡಬೇಕು ಅಥವಾ ನನ್ನ ಬ್ಲಡ್ ಎಲ್ಲಿವರೆಗೂ ಡೊನೇಟ್ ಆಗ್ಲಿಕ್ಕೆ ಅರ್ಹ ಅದನೋ ಅಲ್ಲಿವರೆಗೂ ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ.

0: ಯಾರೆಲ್ಲ ರಕ್ತದಾನ ಮಾಡಬಹುದು ಅಂತ ಹೇಳಿ?
1: ಮೇಡಮ್, 18 ವರ್ಷದ ಮುಗಿದಂತವ್ರು, ಎಲ್ಲಾ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು 60 ವರ್ಷದವರೆಗೆ ಕೊಡಬಹುದು. ಆದ್ರೆ ಅವ್ರಿಗೆ ಯಾವುದೇ ಒಂದು ರೀತಿಯ ಸಾಂಕ್ರಾಮಿಕ ರೋಗಗಳು, HIV ಅಂತ ಹೇಳಿ ಕಾಮಿನಿ ರೋಗ ಇಂಥವು ಇದ್ದಾಗ ಮಾತ್ರ ಅವರು ಪರ್ಮನೆಂಟ್ ಆಗಿ ಕೊಡ್ಲಿಕ್ಕೆ ಬರಲ್ಲ. ಕೆಲವು ತಾತ್ಕಾಲಿಕವಾಗಿ ಅಂದ್ರೆ ಗರ್ಭಿಣಿ ಅಂತವ್ರು ಅಥವಾ ಸಣ್ಣ ಪುಟ್ಟ ಜ್ವರ ಬಂದಂತವ್ರು, ಅವರು 6 ತಿಂಗಳು ಅಥವಾ 1 ವರ್ಷ ಬಿಟ್ಟು ಮತ್ತೆ ರಕ್ತದಾನಿಗಳಾಗಿ ಪರಿವರ್ತನೆ ಆಗ್ತಾರೆ. ಅವರು
0: ಈ ಕೆಲವು ರೋಗಗಳಂತೂ ನಮ್ಮ ಬದುಕಿನ ಹಾಸು ಹಕ್ಕಾಗ್ಬಿಟ್ಟಾವ. ಉದಾಹರಣೆಗೆ BP, ಡಯಾಬಿಟಿಸ್ ಇಂಥದ್ದು. ಈ ತೊಂದರೆ ಇರೋರು ರಕ್ತದಾನ ಮಾಡಬಹುದಂತೀರಿ?
1: ಮೇಡಮ್, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅವರು ಮಾತ್ರೆ ತಗೊಳ್ಳೋರು ಕೊಡಬಹುದು, ಇನ್ಸುಲಿನ್ ತಗೊಳ್ಳೋರು ಕೊಡಕ್ ಬರೋದಿಲ್ಲ. ಆಮೇಲೆ BP ಹೈ ಇದ್ದು, ಅವರಿಗೆ ಹೃದಯದ ತೊಂದರೆ ಇದ್ದು

0: ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಒಂದು ಸ್ಟಡಿ ಪ್ರಕಾರ. ಮೇಡಮ್ ಅಂತಂದ್ರೆ ಯುವಕರು ರಕ್ತ ಕೊಡ್ತಾ ಹೋದ್ರೆ ಬಿಪಿನೂ ಬರೋದಿಲ್ಲ, ಶುಗರ್ ಕೂಡ ಬರೋದಿಲ್ಲ, ಅವರು ಆರೋಗ್ಯವಾಗಿ ಇರ್ತಾರೆ. ಸೊ ಈ ಒಂದು ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ.
1: ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿನೇ ಈ ರಕ್ತದಾನ ಮಾಡುವಂತ ಒಂದು ಅಭ್ಯಾಸವನ್ನ ಅವ್ರು ಇಟ್ಕೊಂಡ್ರೆ ಹೊಸ ರಕ್ತ ಉತ್ಪತ್ತಿಯಾಗಿ ಅವ್ರ ಮುಂದೆ ಯಾವುದೇ ತೊಂದರೆಯಿಂದ ದೂರ ಇರ್ತಾರ ಅಂತೀರಿ?
0: ದೂರ ಇರ್ತಾರೆ, ಬ್ಲಡ್ ಪ್ರೆಷರ್ ಬರೋದಿಲ್ಲ, ಹೃದಯ ಚೆನ್ನಾಗಿರ್ತದೆ, ಆಮೇಲೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ತದೆ. ಆಮೇಲೆ ಇವರಲ್ಲಿ ಏನು ಮನೋಭಾವ ಬರ್ತದೆ ಅಂದ್ರೆ ಸಮಾಜದಲ್ಲಿ ನಾವೊಂದು ಏನಾದ್ರೂ ಒಳ್ಳೆ ಕೆಲಸ ಮಾಡಬೇಕು, ಇದನ್ನು ಎಲ್ಲ ತಂದೆ ತಾಯಿಗಳು ಹಾಗೂ ವಿದ್ಯಾಸಂಸ್ಥೆಗಳು ಮಕ್ಕಳಲ್ಲಿ ಕಲಿಸ್ಕೊಟ್ರೆ ಒಂದ್ಸಲ ಅವನು ಮುಂದೆ ಡೆಫಿನೆಟ್ಲಿ ಒಳ್ಳೆ ನಾಗರಿಕನಾಗ್ತಾನೆ. ಯಾಕಂದ್ರೆ ಅವನಿಗೆ ರಕ್ತದ ಮಹತ್ವ, ಜೀವದ ಮಹತ್ವ, ಸೊಸೈಟಿಯಲ್ಲಿ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಕಲ್ಕೊಂತಾನೆ, ಅವನು ಜವಾಬ್ದಾರಿಯಾಗಿ ನಾಗರಿಕನಾಗ್ತಾನೆ.
1: ಅದು ಕೂಡ ಬಹಳ ಮುಖ್ಯ ಇವತ್ತಿನ ದಿನದೊಳಗೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಥಲಸೆಮಿಯಾ ಮತ್ತೆ ಹಿಮೋಫಿಲಿಯಾ ಅಂತವ್ರಿಗೆ ನಿರಂತರವಾಗಿ ರಕ್ತದ ಸಹಾಯ ಸಹಕಾರ ಬೇಕಾಗ್ತದೆ ಅಂತ.
0: ರಕ್ತದಲ್ಲಿ ಮೂರು ಇರ್ತದೆ, ಆರ್ಬಿಸಿ, ಪ್ಲೇಟ್ಲೆಟ್, ಪ್ಲಾಸ್ಮಾ.
1: ಈಗ ಡಾಕ್ಟರ್ ಉಮೇಶ್ ಅವರ, ತಾವು ಮಾತಾಡ್ತಾ ಹೇಳಿದ್ರಿ ರಕ್ತದಲ್ಲಿ ಮೂರು ಭಾಗಗಳನ್ನಾಗಿ ನಾವು ಮಾಡಬಹುದು ಅಂತ ಹೇಳಿ. ಯಾವ ರೋಗಿಗೆ ಯಾವ ತರದ್ದು ಬೇಕಾಗಿರ್ತದ ಅದನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದ ಅಂತ. ಇದನ್ನ ಎಷ್ಟು ದಿನಗಳ ಕಾಲ ಶೇಖರಿಸಿ ಇಟ್ಕೊಳ್ಳಿಕ್ ಆಗ್ತದೆ?
0: ಮೇಡಮ್ ರಕ್ತ ಅಂದ ತಕ್ಷಣ ಅದು ಸಂಪೂರ್ಣ ರಕ್ತ ಅಂತ ನಮ್ಮ ದೇಹದಲ್ಲಿ ಇರೋದು. ಅದು ಹೊರಗಡೆ ಬಂದ ತಕ್ಷಣ ಕೆಂಪು ರಕ್ತಗಳನ್ನು ಸಪರೇಟ್ ಮಾಡಿ 35 ನಾರ್ಮಲ್ ಫ್ರಿಜ್ ಅಲ್ಲಿ 2-6 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇಡ್ತೀವಿ. ಪ್ಲೇಟ್ಲೆಟ್ಸ್ ಅಂತ ಇನ್ನು ಮಳೆ ಬಂದ ತಕ್ಷಣ ನಮಗೆ ಡೆಂಗೂದೊಂದು ಭಯ ಸ್ಟಾರ್ಟ್ ಆಗಿದೆ.
1: ಹೌದು,
0: ಡೆಂಗೂ ಜ್ವರ ಬಂದು ಪ್ಲೇಟ್ಲೆಟ್ಸ್ ಕೌಂಟ್ 10,000 ಕೆಳಗಿದ್ರೆ ಅವ್ರಿಗೆ ಪ್ಲೇಟ್ಲೆಟ್ಸ್ ಕೊಡಬೇಕು. ಅದು ನಾವು 5 ದಿವಸದಲ್ಲಿ ಶೇಖರಣೆ ಮಾಡ್ತೀವಿ. ಹೀಗಾಗಿ ಪ್ಲೇಟ್ಲೆಟ್ಸ್ ಕೊರತೆ ತುಂಬಾ ಆಗ್ತದೆ ಮಳೆಗಾಲದಲ್ಲಿ. ಪ್ಲಾಸ್ಮಾ ಅಂತ ಏನ್ ಹೇಳಿದ್ವಲ್ಲ ಮೇಡಮ್, ಈಗಲ್ಲ ಅದು 1 ವರ್ಷ ಶೇಖರಣೆ ಮಾಡಬಹುದು. ಅದು ಕೇವಲ 200 ml ತೆಗೆದ್ಬಿಟ್ಟು ಅದನ್ನು -80 ನಾವು 1 ವರ್ಷ ಇಡ್ತೀವಿ.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಧೀರಜ್ ವೀರನ್ಗೌಡರ್ ಅಂತ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೇನೆ. ಈಗಾಗಲೇ ನಾನು ಒಂದು 15 ಹೆಚ್ಚು ಸಲ ರಕ್ತದಾನವನ್ನು ಮಾಡಿದ್ದೇನೆ. ನಾವು PUC ಇದ್ದಾಗಲೇ, NCC ದಲ್ಲಿ ಇದ್ದಾಗಲೇ 1992 ರಕ್ತದಾನ ಮಾಡ್ಕೊಂಡು ಬಂದೇವೆ. ಅಡ್ವಾಂಟೇಜ್ ಏನಾಗಿದೆ, ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಇನ್ನೊಬ್ಬರ ಜೀವ ಉಳಿಸೋದ್ರಕ್ಕಿಂತ ನಮ್ಗೂ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಬಹಳ ಪ್ರಾಮುಖ್ಯ ವಹಿಸ್ತದೆ. ಹಿಮೋಕ್ರೊಮ್ಯಾಟೋಸಿಸ್ ಅಂತ ಆಗುತ್ತೆ, ಅದನ್ನ ರೆಡ್ಯೂಸ್ ಮಾಡಬಹುದು ನಾವು. ಓವರ್ಲೋಡ್ ಆಫ್ ಐರನ್ ಅಂತಂದು ಅದ್ರ ಕೂಡ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ನಮ್ದು ಆರಾಮ್ ಇರುತ್ತೆ. ಆಮೇಲೆ ಕ್ಯಾನ್ಸರ್ ರಿಸ್ಕ್ ನು ಕಡಿಮೆ ಆಗ್ಬಹುದು ನಮ್ದು. ಅದ್ರ ಕೂಡ ಮತ್ತೊಬ್ಬರು ಜೀವ ಉಳಿಸಿದ್ದು ಒಂದು ಅದು ಬಹಳ ಖುಷಿ ಕೊಡುತ್ತೆ. ಯುವಕರಲ್ಲಿ ಏನ್ ಹೇಳುದಂದ್ರೆ, ಆದಷ್ಟು ನಾವು ಈಗ 18 ತಿಂತ 60 ಮಟ, ಇವನ್ 65 ಮಟನು ಅವ್ರ ಹೆಲ್ತ್ ಆರೋಗ್ಯ ಒಳ್ಳೇದಿತ್ತಂದ್ರೆ ಡೊನೇಟ್ ಮಾಡಬಹುದು. ಬ್ಲಡ್ ಈಗ ಎಲ್ಲಿ ಏನು ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬರು ಡೊನೇಟ್ ಮಾಡಿದ್ದೇನೆ ಇದು ಆಗ್ಬಹುದು. ಆದಷ್ಟು ಹೆಚ್ಚಿಗೆ ನಾವು ಸ್ವಯಂ ಪ್ರೇರಿತರಾಗಿ ಬ್ಲಡ್ ಬ್ಯಾಂಕ್ ಹೋಗಿ ರಕ್ತದಾನವನ್ನು ಮಾಡೋಣ. ಅದರಿಂದ ಎಷ್ಟೋ ಪೇಷಂಟ್ಸ್ ಗೆ ರಕ್ತ ಬೇಕಾಗಿರ್ತದೆ, ಅವ್ರು ಬಹಳ ತ್ರಾಸ ತಗೊಂತಿರ್ತಾರೆ. ಸೊ ಅದರಿಂದ ನಾವು ಹೆಲ್ಪ್ ಮಾಡಬಹುದು ಮಂದಿಗೆ. ಮೊದ್ಲೇನಿತ್ತು, ಒಬ್ಬ ಬ್ಲಡ್ ಡೊನೇಟ್ ಮಾಡಿದ್ರೆ ಒಬ್ಬ ಮನುಷ್ಯನ ಉಳಿಸಬಹುದಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ, ಒಬ್ಬ ಡೊನೇಟ್ ಮಾಡಿದ್ನಂದ್ರೆ ಅದರಿಂದ 3-4 ಮಂದಿನ ಉಳಿಸಬಹುದು. ಯಾಕಂದ್ರೆ ಸಪರೇಟರ್ಸ್ ಅಂತ ಬಂದಿದ್ದ, ಪ್ಲಾಸ್ಮಾ ಸಪರೇಟ್ ಮಾಡ್ತಾರ, WBC ಮಾಡ್ತಾರ, RBC ಮಾಡ್ತಾರ. ಅಂದ್ರೆ ಒಬ್ಬ ಪ್ಲಾಸ್ಮಾ ಬೇಕಾಯ್ತ ಬರೀ ಪ್ಲಾಸ್ಮಾ ಅಷ್ಟೇ ಹಾಕ್ತಾರ, RBC WBC ಮತ್ತೊಬ್ಬೊಬ್ಬರಿಗೆ ಹಾಕ್ತಾರ. ಹಿಂಗಾಗಿ ಒಂದು ಬ್ಲಡ್ ಡೊನೇಷನ್ 3-4 ಮಂದಿ ಜೀವ ಉಳಿಸಬಹುದು ನಾವೀಗ.

0: ಈ ನಿಟ್ಟಿನಲ್ಲಿ ಜನರಲ್ಲಿ ಒಂದ್ ಸ್ವಲ್ಪ ಅರಿವು ಜಾಗೃತಿ ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ಕೂಡ ತಮ್ಮ ಜೊತೆಗೆ ಸ್ಪಂದಿಸ್ತಾರ ಅನ್ನೋ ಭಾವನೆ ನಮ್ದು.
1: ಧನ್ಯವಾದಗಳು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರೇ. ತಾವು ಇಷ್ಟೊತ್ತಿನವರೆಗೂ ಈ ರಕ್ತದಾನಿಗಳ ದಿನದ ಮಹತ್ವ ಏನು ಮತ್ತು ಈ ರಕ್ತದಾನದ ಅಗತ್ಯತೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
2: ಇದುವರೆಗೆ ರಕ್ತದಾನ ಮಹಾದಾನ, ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
4: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
3: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
4: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
3: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
4: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.

0: ಆಕಾಶವಾಣಿ ಧಾರವಾಡ, ಈಗ ಸಮಯ 7:31:05.
1: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ಆಕಾಶವಾಣಿ ಧಾರವಾಡ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳು. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್ ಶಿರ್ಸಿ. 8:30 ಅಶ್ವಿನಿ ಭಿಡೆ ದೇಶಪಾಂಡೆ ಅವರ ಗಾಯನ ಕೇಳುವಿರಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ಸ್ನೇಹ ಎಸ್ ಗುಡಿ ಅವರಿಂದ ಸುಗಮ ಸಂಗೀತ. ಅರ್ಪಣಾ ಭಕ್ತಿಗೀತೆಗಳನ್ನು ಕೇಳುವಿರಿ 9:15. 10:00 ಬಾಳಬುತ್ತಿ ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಅನುವಾದಕಿ ಪ್ರೊಫೆಸರ್ ಶಕುಂತಲಾ ಕುಂದೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಸೂತ ಸಾಹಿಬಕ್ಕಿ, ರಚನೆ ಜಯಪ್ರಕಾಶ್ ಅಪ್ಪಿಗೇರಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆಯನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ದ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೊ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು.

0: ನಡೆಸಲಿದ್ದಾರೆ ಎಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ದಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ದ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲೌಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ

0: ವಿಶಿಷ್ಟ ಪ್ರಶಸ್ತಿಗೆ ಭಾಜನರಾದರು. ಅಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ ಎರಡನೆಯ ಏಕದಿನ ಪಂದ್ಯ ಜೂನ್ 17ರಂದು ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ದ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30ಕ್ಕೆ ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30ಕ್ಕೆ ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಪ್ಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನ 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳ ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ದಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ ಕೇಳುಗರೆ, ನಾನು

ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್, ಇಂದು ನಾವು ಮಾತನಾಡಲಿರುವ ವಿಷಯ ಆಸನಗಳು ಕೇವಲ ವ್ಯಾಯಾಮವೇ? ಸಾಮಾನ್ಯವಾಗಿ ಯೋಗದ ಬಗ್ಗೆ ಮಾತನಾಡಿದಾಗ ಹಲವರು ಹೇಳುತ್ತಾರೆ, ನಾನು ಈಗಾಗಲೇ ವಾಕಿಂಗ್ ಮಾಡುತ್ತೇನೆ, ನಾನು ಜಿಮ್ಗೆ ಹೋಗುತ್ತೇನೆ, ನಾನು ವ್ಯಾಯಾಮ ಮಾಡುತ್ತೇನೆ. ಹಾಗಿದ್ದಾಗ ಯೋಗದ ಅವಶ್ಯಕತೆ ಏನು? ಇದು ಬಹಳ ಸಾಮಾನ್ಯವಾದ ಪ್ರಶ್ನೆ. ಮೊದಲನೆಯದಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸೋಣ. ಯೋಗಾಸನಗಳು ವ್ಯಾಯಾಮವಲ್ಲ ಎಂದು ಹೇಳುವುದು ತಪ್ಪು. ಆದರೆ ಯೋಗಾಸನಗಳು ಕೇವಲ ವ್ಯಾಯಾಮ ಮಾತ್ರ ಎಂದು ಹೇಳುವುದು ಕೂಡ ಅಷ್ಟೇ ತಪ್ಪು. ಏಕೆಂದರೆ ಯೋಗಾಸನಗಳು ದೇಹದ ಜೊತೆಗೆ ಉಸಿರಾಟ, ನರಮಂಡಲ ಮತ್ತು ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತವೆ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನೀವು ವೇಗವಾಗಿ ಓಡಿದಾಗ ನಿಮ್ಮ ಹೃದಯ ಬಡಿತ ಹೆಚ್ಚಾಗುತ್ತದೆ, ಉಸಿರಾಟ ವೇಗವಾಗುತ್ತದೆ, ಸ್ನಾಯುಗಳು ಹೆಚ್ಚು ಕೆಲಸ ಮಾಡುತ್ತವೆ. ಇದು ದೇಹದ ಶಕ್ತಿ ಬಳಕೆಯನ್ನು ಹೆಚ್ಚಿಸುವ ಉತ್ತಮ ವ್ಯಾಯಾಮ. ಆದರೆ ಯೋಗಾಸನದಲ್ಲಿ ಏನಾಗುತ್ತದೆ? ಯೋಗಾಸನ ಮಾಡುವಾಗ ನಾವು ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಕೆಲವು ಕ್ಷಣಗಳ ಕಾಲ ಸ್ಥಿರವಾಗಿ ಇರುತ್ತೇವೆ. ಅದೇ ಸಮಯದಲ್ಲಿ ಉಸಿರಾಟದ ಕಡೆಗೂ ಗಮನ ಕೊಡುತ್ತೇವೆ. ಈ ಎರಡೂ ಅಂಶಗಳು ಯೋಗವನ್ನು ವಿಶಿಷ್ಟವಾಗಿಸುತ್ತವೆ. ಯೋಗಶಾಸ್ತ್ರದಲ್ಲಿ

0: ಕೆಲಸ ಮಾಡುತ್ತವೆ. ಇದು ದೇಹದ ಶಕ್ತಿ ಬಳಕೆಯನ್ನು ಹೆಚ್ಚಿಸುವ ಉತ್ತಮ ವ್ಯಾಯಾಮ. ಆದರೆ ಯೋಗಾಸನದಲ್ಲಿ ಏನಾಗುತ್ತದೆ? ಯೋಗಾಸನ ಮಾಡುವಾಗ ನಾವು ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಕೆಲವು ಕ್ಷಣಗಳ ಕಾಲ ಸ್ಥಿರವಾಗಿ ಇರುತ್ತೇವೆ. ಅದೇ ಸಮಯದಲ್ಲಿ ಉಸಿರಾಟದ ಕಡೆಗೂ ಗಮನ ಕೊಡುತ್ತೇವೆ. ಈ ಎರಡೂ ಅಂಶಗಳು ಯೋಗವನ್ನು ವಿಶಿಷ್ಟವಾಗಿಸುತ್ತವೆ. ಯೋಗ ಶಾಸ್ತ್ರದಲ್ಲಿ ಒಂದು ಪ್ರಸಿದ್ಧ ವ್ಯಾಖ್ಯಾನವಿದೆ, ಸ್ಥಿರಂ ಸುಖಂ ಆಸನಂ. ಅಂದರೆ ದೇಹವು ಸ್ಥಿರವಾಗಿದ್ದು ಮನಸ್ಸು ಸುಖಕರವಾಗಿರುವ ಸ್ಥಿತಿಯೇ ಆಸನ. ಅಂದರೆ ಯೋಗಾಸನದ ಉದ್ದೇಶ ಕೇವಲ ದೇಹವನ್ನು ಬಗ್ಗಿಸುವುದಲ್ಲ, ದೇಹವನ್ನು ಸ್ಥಿರಗೊಳಿಸುವ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುವುದು. ನಮ್ಮ ದೇಹದಲ್ಲಿ ಎರಡು ಪ್ರಮುಖ ನರಮಂಡಲದ ಪ್ರಕ್ರಿಯೆಗಳಿವೆ, ಒಂದು ಫೈಟ್ ಅಂಡ್ ಫ್ಲೈಟ್ ವ್ಯವಸ್ಥೆ, ಇನ್ನೊಂದು ರೆಸ್ಟ್ ಅಂಡ್ ರಿಪೇರ್ ವ್ಯವಸ್ಥೆ. ನಾವು ಒತ್ತಡದಲ್ಲಿದ್ದಾಗ ಮೊದಲನೆಯ ವ್ಯವಸ್ಥೆ ಸಕ್ರಿಯವಾಗುತ್ತದೆ, ಹೃದಯ ಬಡಿತ ಹೆಚ್ಚಾಗುತ್ತದೆ, ರಕ್ತದೊತ್ತಡ ಹೆಚ್ಚಾಗುತ್ತದೆ, ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ಆದರೆ ನಿಧಾನವಾಗಿ ಅರಿವಿನಿಂದ ಯೋಗಾಸನ ಮಾಡುವಾಗ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯವಾಗುತ್ತದೆ. ಇದು ದೇಹಕ್ಕೆ ಒಂದು ಸಂದೇಶ ನೀಡುತ್ತದೆ, ನೀವು ಸುರಕ್ಷಿತವಾಗಿದ್ದೀರಿ, ಈಗ ವಿಶ್ರಾಂತಿ ಪಡೆಯಬಹುದು ಎಂದು. ಅದಕ್ಕಾಗಿಯೇ ಯೋಗ ಮಾಡಿದ ನಂತರ ಬಹಳ ಜನರು ಶಾಂತ ಮತ್ತು ಹಗುರವಾದ ಅನುಭವವನ್ನು ಹೇಳುತ್ತಾರೆ. ಇದು ಕೇವಲ ಮನಸ್ಸಿನ ಭಾವನೆಯಲ್ಲ, ದೇಹದಲ್ಲಿ ನಡೆಯುವ ಜೈವಿಕ ಬದಲಾವಣೆಗಳ ಪರಿಣಾಮ. ಇನ್ನೊಂದು ಪ್ರಮುಖ ವ್ಯತ್ಯಾಸವೇ ಉಸಿರಾಟ. ಸಾಮಾನ್ಯ ವ್ಯಾಯಾಮದಲ್ಲಿ ಗಮನ ಹೆಚ್ಚಾಗಿ ಚಲನೆಯ ಮೇಲೆ ಇರುತ್ತದೆ, ಆದರೆ ಯೋಗಾಸನದಲ್ಲಿ ಉಸಿರಾಟ ಮತ್ತು ಚಲನೆ ಒಂದಕ್ಕೊಂದು ಹೊಂದಿಕೊಂಡಿರುತ್ತವೆ. ಆಳವಾದ ಉಸಿರಾಟ ಮಾಡುವಾಗ ಶ್ವಾಸಗಳು ಹೆಚ್ಚು ವಿಸ್ತರಿಸುತ್ತವೆ, ಹೆಚ್ಚು ಆಮ್ಲಜನಕ ದೇಹಕ್ಕೆ ದೊರೆಯುತ್ತದೆ, ವೇಗಸ್ ನರವು ಉತ್ತೇಜಿತವಾಗುತ್ತದೆ, ಇದರಿಂದ ಮೆದುಳಿಗೆ ಶಾಂತಿಯ ಸಂದೇಶ ಹೋಗುತ್ತದೆ. ಈ ಕಾರಣದಿಂದ ಯೋಗಾಸನಗಳು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತವೆ. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಎಂದರೆ ಬಾಡಿ ಅವೇರ್ನೆಸ್ ಅಥವಾ ದೇಹದ ಅರಿವು. ನಾವು ದಿನವಿಡೀ ಎಷ್ಟು ಬಾರಿ ನಮ್ಮ ಉಸಿರಾಟದ ಬಗ್ಗೆ ಯೋಚಿಸುತ್ತೇವೆ, ಎಷ್ಟು ಬಾರಿ ನಾವು ನಿಂತಿರುವ ರೀತಿ ಅಥವಾ ಕುಳಿತಿರುವ ರೀತಿಯನ್ನು ಗಮನಿಸುತ್ತೇವೆ, ಬಹುಶಃ ತುಂಬಾ ಕಡಿಮೆ. ಆದರೆ ಯೋಗಾಸನ ಮಾಡುವಾಗ ನಾವು ದೇಹದ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತೇವೆ, ಇದರಿಂದ ಮೆದುಳು ಮತ್ತು ದೇಹದ ನಡುವಿನ ಸಂಪರ್ಕ ಹೆಚ್ಚು ಜಾಗೃತವಾಗುತ್ತದೆ. ಇದನ್ನು ವಿಜ್ಞಾನದಲ್ಲಿ ಮೈಂಡ್ ಬಾಡಿ ಇಂಟಿಗ್ರೇಷನ್ ಎಂದು ಕರೆಯುತ್ತಾರೆ. ಆಸನಗಳು ಸ್ನಾಯುಗಳನ್ನು ಬಲಪಡಿಸುತ್ತವೆ, ಮೂಳೆ ಮತ್ತು ಕೀಲುಗಳ ಚಲನೆಯನ್ನು ಸುಧಾರಿಸುತ್ತವೆ, ಸಮತೋಲನವನ್ನು ಹೆಚ್ಚಿಸುತ್ತವೆ. ಆದರೆ ಇದರ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುವ ಒಂದು ಹೆಚ್ಚುವರಿ ಪ್ರಯೋಜನವನ್ನು ನೀಡುತ್ತವೆ. ಆದ್ದರಿಂದ ಯೋಗಾಸನಗಳನ್ನು ಕೇವಲ ವ್ಯಾಯಾಮ ಎಂದು ನೋಡುವುದಕ್ಕಿಂತ ದೇಹ, ಉಸಿರಾಟ ಮತ್ತು ಮನಸ್ಸಿನ ನಡುವಿನ ಸಮನ್ವಯದ ಅಭ್ಯಾಸ ಎಂದು ನೋಡುವುದು ಹೆಚ್ಚು ಸೂಕ್ತ. ಕೊನೆಗೆ ಒಂದು ಮಾತು, ವ್ಯಾಯಾಮವು ದೇಹವನ್ನು ಚಲಿಸುತ್ತದೆ, ಯೋಗಾಸನವು ದೇಹವನ್ನು ಮಾತ್ರವಲ್ಲ ಮನಸ್ಸನ್ನೂ ಸ್ಪರ್ಶಿಸುತ್ತದೆ. ಧನ್ಯವಾದಗಳು.
1: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಸಿರಿಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: शुद्धता से भरा निर्मा शुद्ध नमक।
1: ಎಸ್ ಜಾನಕಿಯವರ ಸ್ವರದಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಮಾರೆ ಮುನಿಸು ನಗತಾದ ಭೂತಾಗಿ ಮನಸು ತಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೆ ನೈತೆ ಸೊಗಸು.
1: ಇದುವರೆಗೆ ರವಿಯವರು ಹಾಡಿರುವ ಶುಭಮಂಗಳ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ

0: ಇದುವರೆಗೆ ಅಶ್ವಿನಿ ಭಿಡಿ ದೇಶಪಾಂಡೆ ಅವರ ಗಾಯನದಲ್ಲಿ ರಾಗ್ ಭೈರವ್ ಕೇಳಿದಿರಿ. ತಬ್ಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಹಾರ್ಮೋನಿಯಂ ಅರವಿಂದ್ ತತ್ತೆ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು.
1: ಆತ್ಮೀಯರಿಗೆ ನಮಸ್ಕಾರ. ಒಂದು 4 ಜನರು ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ನಮ್ಮ ಮಕ್ಕಳು 13-15 ವರ್ಷದ ಒಳಗಿನವರಿದ್ದಾರೆ. ಅವರಲ್ಲಿ ಈಗೀಗ ಏಕಾಗ್ರತೆ ಕಡಿಮೆ ಆಗ್ತಾ ಇದೆ ಮತ್ತೆ ಮೌನವಾಗಿರ್ತಾರೆ, ಏನ್ ಮಾಡಬೇಕು ಅಂತ. ಇದು ಪ್ಯೂಬರ್ಟಿ ಸಮಸ್ಯೆ ಅಂತ ಹೇಳಬಹುದು ಇದಕ್ಕೆ, ಅಂದ್ರೆ ಹದಿಹರೆಯದ ಸಮಸ್ಯೆಗಳು ಅಂತ. ನೀವು ಗಂಡು ಮಕ್ಕಳು ಹೆಣ್ಮಕ್ಕಳು ಅಂತ ಮೆನ್ಷನ್ ಮಾಡಿಲ್ಲ, ಆದ್ರಿಂದ ಸಾಮಾನ್ಯ ಇಬ್ಬರಿಗೂ ಅನ್ವಯವಾಗುವ ಹಾಗೆ ಹೇಳೋಣ. ಖಂಡಿತ ಅನ್ವಯಿಕ ಯೋಗದಲ್ಲಿ ಇದಕ್ಕೆ ಪರಿಹಾರ ಇದೆ. ಈಗಿನ ಮಕ್ಕಳ ವಿಚಾರವನ್ನ ತಗೊಂಡ್ರೆ ನಾವು ಈ ಹದಿಹರೆಯದ ವಯಸ್ಸು ಬೇಗ ಬರ್ತಾ ಇದೆ ಮಕ್ಕಳಿಗೆ, ಅವರಲ್ಲಿ ಹೊಸ ಹಾರ್ಮೋನ್ಗಳ ಉತ್ಪತ್ತಿ ಆಗ್ತದೆ, ಹಾಗಾಗಿ ಅವರ ಮಾನಸಿಕ ಮತ್ತು ಶಾರೀರಿಕ ವ್ಯವಸ್ಥೆ ಬದಲಾಗ್ತಾ ಇರ್ತದೆ. ಈ ಬದಲಾವಣೆಯನ್ನ ಕೆಲ ಮಕ್ಕಳು ಸರಿಯಾಗಿ ಸ್ವೀಕಾರ ಮಾಡೋದಿಲ್ಲ, ಆವಾಗ ಅವರಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಕೆಲವೊಂದು ಮಕ್ಕಳು ಮೊದಲು ತುಂಬಾ ಜಾಣರು ಇರ್ತಾರೆ, ಹದಿಹರೆಯಕ್ಕೆ ಬಂದ ಮೇಲೆ ಅವರು ಸ್ವಲ್ಪ ಡಲ್ ಆಗಿಬಿಡ್ತಾರೆ. ಇನ್ನು ಕೆಲವು ಮಕ್ಕಳಲ್ಲಿ ಇದು ಉಲ್ಟಾನೂ ಆಗಬಹುದು. ಇನ್ನು ಹುಡುಗಿಯರು ಈ ಹದಿಹರೆಯದ ಈ ಏಜ್ ಅನ್ನ ಒಂದ್ ರೀತಿ ತಗೊಂಡ್ರೆ ಹುಡುಗರು ಇನ್ನೊಂದು ರೀತಿ ತಗೊಳ್ತಾರೆ. ಹುಡುಗರಲ್ಲಿ ಈ ಬದಲಾವಣೆ ಹೆಚ್ಚು ಗಂಭೀರ ಇರ್ತದೆ, ಯಾಕಂದ್ರೆ ಅವರ ಧ್ವನಿ ಚೇಂಜ್ ಆಗುವುದು, ಅವರಲ್ಲಿ ಗಡ್ಡ ಮೀಸೆ ಬರುವುದು, ಇನ್ನು ಕೆಲವು ಹಾರ್ಮೋನ್ ಚೇಂಜ್ ಆಗೋದ್ರಿಂದ ಕೆಲವು ಬದಲಾವಣೆಗಳು ಅವರಲ್ಲಿ ಆಗ್ತವೆ. ಆವಾಗ ಅವರ ಇಡೀ ಪರ್ಸನಾಲಿಟಿಯನ್ನ ನಾವು ಸರಿಯಾದ ದಿಕ್ಕಿನಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಬಿಟ್ರೆ ಅವರು ಒಂದು ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಅವ್ರ ಹತ್ರ, ಮತ್ತೆ ಅದನ್ನ ಅತ್ಯಂತ ಸಮರ್ಥವಾಗಿ ಅವರು ಎದುರಿಸ್ತಾರೆ, ಅವರ ಸಮಗ್ರ ಬೆಳವಣಿಗೆನೂ ಸಾಧ್ಯ ಆಗ್ತದೆ. ಇದಕ್ಕೆ ಹುಡುಗರು ಏನು ಯೋಗ ಮಾಡಬಹುದು ಅಂದ್ರೆ, ಹುಡುಗರ ಮನಸ್ಸು ತುಂಬಾ ಸ್ಪೀಡ್ ಇರ್ತದೆ ಮತ್ತೆ ಅವರಿಗೆ ಸೋಷಿಯಲ್ ಇನ್ಫ್ಲೂಯೆನ್ಸ್ ಕೂಡ ಇರ್ತದೆ ಅವಾಗ, ಅದಕ್ಕೆ ಅವರಿಗೆ ತುಂಬಾ ಸ್ಪೀಡ್ ಇರುವಂತ ಯೋಗ, ಚಂದ್ರ ನಮಸ್ಕಾರ, ಸೂರ್ಯ ನಮಸ್ಕಾರ, ಸ್ಟ್ರೆಚಿಂಗ್ಸ್, ಈ ತರದ್ದು ಶಾರೀರಿಕ ಯೋಗಗಳಾಗಬೇಕು. ಇನ್ನು ಚಾಂಟಿಂಗ್ಸ್ ಜೊತೆಗೆ ಮೆಡಿಟೇಷನ್ ಆಗಬೇಕು, ತುಂಬಾ ಭಜನೆಗಳಾಗಲಿ.

0: ಮಂತ್ರಗಳನ್ನ ಚಾಂಟ್ ಮಾಡೋದಾಗ್ಲಿ ಅದನ್ನ ಮಾಡಿಸ್ಬೇಕು, ಧ್ಯಾನ ಮಾಡಿಸ್ಬೇಕು. ಸರಿಯಾದ ರೀತಿಯ ರಿಲ್ಯಾಕ್ಸೇಷನ್ ಬೇಕವರಿಗೆ. ಜೊತೆಗೆ ಕೌನ್ಸಿಲಿಂಗ್ ಬೇಕು. ಇಂಡಿವಿಜುವಲ್ ಕೌನ್ಸಿಲಿಂಗ್ ಗಿಂತ ಎಲ್ಲ ಮಕ್ಕಳನ್ನ ಸೇರಿಸಿ ಗ್ರೂಪ್ ಕೌನ್ಸಿಲಿಂಗ್ ಆದಾಗ ಮಕ್ಕಳು ತಮ್ಮನ್ನ ತಾವು ಅದರಲ್ಲಿ ಹುಡುಕೊಳ್ತಾರೆ. ಅಂದ್ರೆ ಹದಿಹರೆಯದ ಮಕ್ಕಳು ತಮ್ಮನ್ನ ತಾವು ಅದರಲ್ಲಿ ಗುರುತಿಸಿಕೊಂಡು, ಹಾ ನಮ್ಮ ಸಮಸ್ಯೆಗೆ ಈ ತರ ಪರಿಹಾರ ಇದೆ, ಮತ್ತೆ ಇದು ನಾವೇನು ಎದುರಿಸ್ತಾ ಇದ್ದೀವಿ, ಇದು ಎಲ್ಲರಿಗೂ ಸಾಮಾನ್ಯವಾದದ್ದೇ ಇದೆ, ನಮ್ಮಲ್ಲೇನೋ ಇದು ವಿಶೇಷವಾಗಿ ನಡೀತಾ ಇಲ್ಲ ಅನ್ನೋದು ಮಕ್ಕಳಿಗೆ ಗೊತ್ತಾದಾಗ ಒಂದು ವಿಶ್ವಾಸ ಬರ್ತದೆ, ಅವರಿಗೆ ಧೈರ್ಯ ಬರ್ತದೆ. ಇದನ್ನ ನಾವು ಸರಿಯಾಗಿ ಅವರನ್ನ ತಗೊಂಡು ಹೋದ್ರೆ ವಿಶ್ವಾಸ ಬರ್ತದೆ. ಆಗ ನಾವು ಅನ್ವಯಿಕ ಯೋಗದ ಎಲ್ಲ ಒಂದು ಅಭ್ಯಾಸಗಳನ್ನ ಅವರಿಗೆ ಸರಿಯಾದ ರೀತಿ ಮಾಡಿಸೋದ್ರಿಂದ ಅವರ ಶಾರೀರಿಕ ಮಾನಸಿಕ ಬೆಳವಣಿಗೆ ಅಷ್ಟೇ ಅಲ್ಲದೆ ಅವರ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ಜೊತೆಗೆ ಅವರ ಸಮಗ್ರ ವ್ಯಕ್ತಿತ್ವದ ಬೆಳವಣಿಗೆ ಉಂಟಾಗ್ತದೆ. ಇನ್ನು ಹುಡುಗಿಯರ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ಹೊಸ ಹಾರ್ಮೋನ್ಗಳ ಉತ್ಪತ್ತಿಯಿಂದ ಅವರ ಶಾರೀರಿಕ ರಚನೆಯಲ್ಲಿ ಮತ್ತು ಮಾನಸಿಕ ಸ್ಥಿತಿಗತಿಯಲ್ಲಿ ಭಾವನಾತ್ಮಕ ಸಮತೋಲನದಲ್ಲಿ ವ್ಯತ್ಯಾಸ ಆಗ್ತದೆ. ಇಲ್ಲೂ ಇವರಿಗೇ ಆದಂತಹ ಕೆಲವೊಂದು ಯೋಗಾಭ್ಯಾಸಗಳು ಇರ್ತಾವ, ಹೆಣ್ಣು ಮಕ್ಕಳಿಗೆ ಆದಂತ ಯೋಗಾಭ್ಯಾಸಗಳು. ನಾವು ಅವುಗಳನ್ನ ಮಾಡಿಸೋದ್ರಿಂದ ಈಗ ಅವರಿಗೆ ಋತುಚಕ್ರದಲ್ಲಿ ಹೊಟ್ಟೆ ನೊಯ್ಯೋದು, ಪೆಲ್ವಿಕ್ ರೀಜನ್ ಅಲ್ಲಿ ಕ್ರಾಂಪ್ಸ್ ಬರೋದು, ಮತ್ತೆ ತೊಡೆಗಳಲ್ಲೆಲ್ಲ ನಡುಕ ಬರೋದು, ಅವ್ರು ತುಂಬಾ ಹೆಸಿಟೇಷನ್ ಮಾಡ್ಕೊಳ್ಳೋದು, ಏನೇ ಯಾರೇ ಏನೇ ಅಂದ್ರೂ ತಕ್ಷಣ ಅಳೋದು, ಸುಮ್ಮನೆ ಇರೋದು, ಅಥವಾ ಓವರ್ ಆಕ್ಟಿವ್ ಆಗಿ ಓವರ್ ರೆಸ್ಪಾನ್ಸ್ ಮಾಡೋದು, ಈ ತರದ ಮಾನಸಿಕ ಬೆಳವಣಿಗೆಗಳು ಮತ್ತು ಶಾರೀರಿಕ ಬೆಳವಣಿಗೆಗಳು ಅವರಲ್ಲಿ ಉಂಟಾಗಬಹುದು. ಆವಾಗ ಕೂಡ ನಾವು ಅದಕ್ಕೆ ಬೇಕಾದಂತ ಶಾರೀರಿಕ ಸ್ಥಿರತೆಯನ್ನು ಉಂಟು ಮಾಡುವ ಅಭ್ಯಾಸಗಳನ್ನು ಮಾಡಿಸಿದ್ರೆ ಅವರ ಸಂಪೂರ್ಣ ವ್ಯಕ್ತಿತ್ವ ಸರಿಯಾಗಿ ಬೆಳವಣಿಗೆ ಹೊಂದೋ ಹಾಗೆ ಯೋಗ ಚಿಕಿತ್ಸೆಯನ್ನು ನೀಡಬಹುದಾಗಿರುತ್ತದೆ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗ ಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗ ಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ. ಈಗ ಕೇಳಿ ಸ್ನೇಹ ಎಸ್ ಗುಡಿ ಅವರು ಹಾಡಿರುವ ಸುಗಮ ಸಂಗೀತ. ಮೊದಲಿಗೆ ಕೇಳಿ ವಿಜಯದಾಸರ ಕೃತಿ.

0: ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಆಕಾಶವಾಣಿ ಧಾರವಾಡ ಅರ್ಪಣ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿರುವ ಕನಕದಾಸರ ಕೃತಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
6: ಬಂದ್ಬಿಟ್ಲು ದೊಡ್ಡದಾಗಿ
5: ಹೋಗಿ.
7: RBI ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಕರೆಗೊಂದು ಗೀತೆ.

0: ನಮ್ಮ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ. ಹಾಂ ಹೇಳಿ
1: ಮೇಡಮ್. ನನಗೆ ರೀಸಿತ್ರ ಫ್ರೆಂಡ್ಸ್.
0: ಯಾವುದು
1: ಫ್ರೆಂಡ್ಸ್?
0: ಫ್ರೆಂಡ್ಸ್.
1: ಹಾಂ ಸರ್. ಈಗ ತಾನೇ ಎಲ್ಲ ಕಾಲೇಜ್ ಚಲೋ ಆಗಿವಲ್ರಿ ಸರ್. ಮತ್ತೆ ಈಗಿನಿಂದಲೇ ಎಲ್ಲ ಮಂದಿ ವಿದ್ಯಾರ್ಥಿ ಜನರು ಸರಿಯಾಗಿ ಓದ್ಲಿ ಅಂತ ಹೇಳಿ ಬಿಡ್ಕೋತೀನಿ. ಇಲ್ಲಿ ಬರುವಂತ ವಿದ್ಯಾರ್ಥಿಗಳು ಹಾಗೆ ಮಾಡಬೇಡ್ರಿ, ಒಳ್ಳೆ ಪರ್ಸೆಂಟೇಜ್ ಮಾಡ್ರಿ ಅಂತ ಹೇಳಿ ಬಿಡ್ಕೋತೀನಿ.
0: ಆಯ್ತು, ಯಾವ ಹಾಡು ಬೇಕು?
1: ಚಿತ್ರ ತಿರುಪತಿ ತಿರುಮಲ ವೆಂಕಟೇಶ ಒಂದು ಸಾಂಗ್ ಐತೆ ನೋಡ್ರಿ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಹೇಳಿ, ಯಾರು ಮಾತಾಡೋದು? ಹಲೋ
1: ಮೇಡಮ್, ನಾ ಪಕೇರೇಶ್ ಅಂತ ಹೇಳಿ.
0: ಹಾ, ಹೇಳ್ರಿ ಪಕೇರೇಶ್ ಅವ್ರೆ.
1: ಬಂಧನ ಫಿಲ್ಮ್ದಿಂದ ಹಾಕ್ರಿ.
0: ಎಲ್ಲಿಂದ ಕಾಲ್ ಮಾಡ್ಲಿಕ್ಕತ್ತೀರಿ?
1: ಬರತ್ಲಾರ್ದಿಂದ ಮೇಡಮ್, ಕುಂದಗೋಳ ತಾಲೂಕು.
0: ಕುಂದಗೋಳ. ಓಕೆ, ಯಾವ ಹಾಡು ಬೇಕು ಬಂಧನದ್ದು?
1: ಬಣ್ಣ ಒಲಗನ್ನ ಬಣ್ಣ.
0: ಸರಿ, ಆಯಿತು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ನೋಡ್ರಿ ಮೇಡಮ್.

0: ಕಾರ್ಯಕ್ರಮ ಕರೆಗುಂದು ಗೀತೆ. ಹೊಸದಾಗಿ ನಮ್ಮ ಕೇಳುಗರು ಕರೆ ಮಾಡಬೇಕಂದ್ರೆ ಈ ಫೋನ್ ನಂಬರನ್ನು ಬಳಸಬೇಕು. 244-344-14, 244-344-15, 244-344-16, STD ಕೋಡ್ 0836. ಈಗ ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಯಾರು ಮಾತಾಡೋದು?
1: ನಾವು ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರಿ ಅಂತ.
0: ಹಾಂ ಹೇಳ್ರಿ.
1: ನಮ್ಮ ಕಾರ್ಯಕ್ರಮ ಎಲ್ಲ ಭಾಳ ಚಲೋ ಬರ್ತಾ ಇದೆ.
0: ಇಲ್ಲ, ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ, ನಾವು ಯಾವುದು ಬರಂಗಿಲ್ಲ.
0: ಏನ್ ಮಾಡ್ತೀರಿ ತಾವು?
1: ನಾವು ಟೇಲರ್ ಕೆಲಸ ಮಾಡ್ತೀನಿ ರೀ ನಾನು.
0: ಹೌದಾ? ಓಕೆ.
1: ಜೆಂಟ್ಸ್ ಮಾಡ್ತೀನಿ. ಜೆಂಟ್ಸ್?
0: ಹೌದಾ, ಸರಿ. ಈಗ ನಿಮ್ಗೆ ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ಬೇಕು?
1: ಈಗ ಬೆಂಕಿಯಲ್ಲಿ ಅರಳಿದ ಹೂವು, ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವ ಮಾಲೆ ಅಂತ.
0: ಬೆಂಕಿಯಲ್ಲಿ ಅರಳಿದ ಹೂ
1: ಹೂನ್ರಿ.
0: ಮತ್ತೆ ಏನ್ ಮಾಡ್ತೀರಿ ತಾವು ಬೇರೆ?
1: ನಾವು ಟೇಲರ್ ನ ಮತ್ತೇನಿಲ್ರಿ, ಮೊದಲಿಂದ ಅದನ್ನ ತಂದೆ ಐತ್ರಿ. ನಿಮ್ಮ ಕಾರ್ಯಕ್ರಮ ಎಲ್ಲ ಬಹಳ ಚೆನ್ನಾಗಿ ಮುಗಿದಿರ್ತಾವ.
0: ಯಾವ್ದು ಕಾರ್ಯಕ್ರಮ ತಮಗೆ ಸೇರ್ತದೆ ತುಂಬಾ? ಸೇರು
1: ನೋಡ್ರಿ, ಈ ಕಾರ್ಯಕ್ರಮ ಈಗ ಸಿನಿಮಾ ಅಂತ ಬಂತು ನೋಡ್ರಿ. ಈಗ
0: ಸಿನಿ ಕ್ವಿಜ್
1: ಕಾರ್ಯಕ್ರಮ ಬರಾಕತ್ತದ್ರಿ.
0: ಸಿನಿ ಕ್ವಿಜ್
1: ನೋಡ್ರಿ, ನಿನ್ನೆ ಆತಾಡ್ರ, ನಿನ್ನೆ ಮಾತಾಡಿನ್ರಿ.
0: ಹೌದಾ
1: ನೋಡ್ರಿ,
0: ನೀವು ಅಂದ್ರೆ ಕಾಯಂ ಕೇಳುಗರು, ಹಂಗೆ ಕಾಯಂ ಕರೆನು ಮಾಡ್ತೀರಿ. ಹೌದಾ, ಸರಿ. ಈಗ ನಿಮ್ಗೆ ಯಾವ ಹಾಡು ಬೇಕಂದ್ರಿ?
1: ಬೆಂಕಿಯಲ್ಲಿ ಅರಳಿದ ಹೋದವ, ಅದ್ರೊಳಗ ತಾಳಿ ಕಟ್ಟುವ ಶುಭ ವೇಳೆ ಅಂತ ಐತೆ ನೋಡ್ರಿ.
0: ಸರಿ ಆಯ್ತು. ತಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ
1: ನೋಡ್ರಿ. ನಮ್ಮ ಮಗ

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡೋದು?
1: ನಾವು ಮೂಳೆಯಿಂದ ಅಕ್ಷತಾ ಯಶವಂತ ಅಂತ.
0: ಅಕ್ಷತಾ,
1: ಹಾಂ,
0: ಏನು ಮಾಡ್ತೀಯ?
1: ನಾವು ಮನೆಯಲ್ಲಿ ಹೌಸ್ ವೈಫ್ ಮಾಡ್ತಾ
0: ಇದ್ದೀವಿ.
1: ಹಾಂ,
0: ಯಾವುದು?
1: ದೇವರ ದುಡ್ಡು.
0: ದೇವರ
1: ದುಡ್ಡು?
0: ಓಕೆ, ಏನು ಮಾಡ್ತೀರಿ?
1: ನಾವು ಮನೆಯಲ್ಲೇ ಇರ್ತೀವಿ.
0: ಯಾವುದು ಹಾಡು ಬೇಕಾಗಿತ್ತು ಅದರಲ್ಲಿ? ಇದು
1: ಒಳಗಿನ ಕಣ್ಣಿನಿಂದ ರಾಜೇಶ್ ಹೇಳ್ತಾರಲ್ಲ, ಓ ಕೃಷ್ಣ
0: ಕೃಷ್ಣ ಅಂತಿದೆಲ್ಲ, ಅದೇ ಹಾಡಲ್ಲ?
1: ಹಾಂ, ಅದೇ.
0: ಓಕೆ, ಆಯಿತು. ತಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಹಾಂ, ನಮಸ್ತೆ ಮೇಡಮ್.

0: ಹೇಳಮ್ಮ.
1: ಹೆಂಗಿದ್ರೆ ಮೇಡಮ್?
0: ನಾವು ಆರಾಮಿದ್ದೀವಿ, ನೀವು ಹೆಂಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
0: ಮಳಿ ಸ್ಟಾರ್ಟ್ ಆಗ್ಯದ ನಿಮ್ಮ ಊರಾಗ?
1: ಮಳಿ ಇಲ್ಲ ಮೇಡಮ್, ಗಾಳಿ ಇದೆ.
0: ಗಾಳಿ ಇದೆಯಾ? ಓಕೆ.
1: ಹಾಂ ರೀ ಮೇಡಮ್.
0: ನಿಮ್ಗೀಗ ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬೇಕು?
1: ನಮಗ ಅಣ್ಣ ತಂಗಿದ ಹೊಸ ಚಿತ್ರಗೀತೆ ಮೇಡಮ್,
0: ಹಾಂ.
1: ಹುಬ್ಬಳ್ಳಿಯ ಶಹರದಾಗ.
0: ಅಣ್ಣ ತಂಗಿದು?
1: ಹಾಂ ರೀ ಮೇಡಮ್.
0: ಒಲವಿನ ಒಂದು ಹಾಡದ?
1: ಹಾಂ ಹೊಸ ಚಿತ್ರಗೀತೆ ಮೇಡಮ್,
0: ಹಾಂ.
1: ಹುಬ್ಬಳ್ಳಿಯ ಶಹರದಾಗ ಇದೆ ಅಂತ.
0: ಹುಬ್ಬಳ್ಳಿ?
1: ಹಾಂ ಶಹರದಾಗ.
0: ಹಾಂ ಹಾಂ. ಆ ಗೀತೆಯನ್ನು ಪ್ರಸಾರ ಮಾಡಬೇಕಾ?
1: ಹಾಂ ರೀ ಮೇಡಮ್.
0: ಸರಿ, ಆಯಿತು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ, ಕೇಳ್ರಿ.
1: ಧನ್ಯವಾದ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ ಮೇಡಮ್,
0: ಯಾರು ಮಾತಾಡೋದು?
1: ನಾವು ಬೆಳಗಾಂ ಜಿಲ್ಲಾ ಗೋವಾ ತಾಲೂಕು ಕುಂದರಗಿ ಗ್ರಾಮದಿಂದ ಬಿಯಾಮ ಮುಲ್ಲಾ ಮಾತಾಡಕತ್ತೀನಿ ಮೇಡಮ್.

0: ಇದುವರೆಗೆ ಕರೆಗೊಂದು ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನೂ ನಮ್ಮ ತುಂಬಾ ಜನ ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಕರೆಗಳನ್ನು ಸ್ವೀಕರಿಸಲು ಆಗ್ತಾ ಇಲ್ಲ. ಮತ್ತೆ ಪ್ರಯತ್ನ ಮಾಡ್ರಿ, ಮತ್ತೆ ಕರೆ ಮಾಡ್ರಿ ಅಂತ ಹೇಳಿ ಕರೆ ಮಾಡಿದಂಥ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ತಾಂತ್ರಿಕ ಸಹಾಯ ಮಾಡಿದವರು ಎನ್ ಸುಬ್ಬಯ್ಯ ಮತ್ತು ಮಂಜುನಾಥ್ ಹಡಗಲಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಧಾರವಾಡ ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ.
2: ಕೇಳುಗರಿಗೆಲ್ಲ ನಮಸ್ಕಾರ. ಬಾಳಬುತ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಅನುವಾದಕಿ ಪ್ರೊಫೆಸರ್ ಶಕುಂತಲಾ ಕುಂದೂರ್ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ, ಸಾಮಾನ್ಯವಾಗಿ ಮನುಷ್ಯನ ಜೀವನದೊಳಗ 60 ವರ್ಷ ಆತು ಅಂತಂದ್ರ ಇನ್ನೇನಪ್ಪ ಉದ್ಯೋಗ ಎಲ್ಲ ಮುಗೀತು, ಈಗ ವಿಶ್ರಾಂತಿ ಪಡೆಯುವಂತ ಕಾಲ. ಯಾಕಂದ್ರ ಈ ಹಂತದೊಳಗ ಮಕ್ಕಳು ಕೂಡ ಒಂದು ಹಂತಕ್ಕೆ ಬಂದು ಅವರು ಕೂಡ ಜೀವನದೊಳಗ ಸೆಟ್ಲ್ ಆಗ್ಬಿಟ್ಟಿರ್ತಾರ. ಇನ್ನೇನಿದ್ರು ನಾವು ದೇವರು, ಧರ್ಮ, ಕರ್ಮ, ಆಧ್ಯಾತ್ಮ ಅನ್ಕೊಂಡು ದಿನ ಕಳೆಯುವಂತ ಜನರೇ ಹೆಚ್ಚು. ಆದ್ರ ಅಪರೂಪಕ್ಕೆ ಅಲ್ಲೊಬ್ರು ಇಲ್ಲೊಬ್ರು 60ರ ನಂತರ ತಮ್ಮ ಜೀವನ ಉತ್ಸಾಹ, ಜೀವನ ಪ್ರೀತಿಯನ್ನ ಆರಂಭಿಸಿಕೊಂಡು ಈ ವಯಸ್ಸಿನಲ್ಲಿ ಏನು ಕೆಲಸ ಬಾಕಿ ಅದ, ನಾ ಏನ್ ಮಾಡಬೇಕಾಗಿತ್ತು, ಆ ಕೆಲಸಗಳನ್ನ ಮತ್ತೆ ಕೈಗೆತ್ತಿಕೊಂಡು ಅದರಲ್ಲಿ ವಿಶೇಷ ಸಾಧನೆಯನ್ನ, ಸಂಶೋಧನೆಯನ್ನ ಮಾಡಿದಂತ ಹಲವಾರು ಉದಾಹರಣೆಗಳು ಕೂಡ ನಮ್ಮ ಹತ್ರವ. ಅಂತ ಒಬ್ಬ ಅಪರೂಪದ ಮಹಿಳೆ ಅಂತಂದ್ರ ಅತ್ಯಂತ ಜೀವನೋತ್ಸಾಹಿ ಶಕುಂತಲಾ ಕುಂದೂರ್ ಅವರು. ಶಕುಂತಲಾ ಕುಂದೂರ್ ಅವರಿಗೆ ಈಗ ಕೇವಲ 80ರ ಪ್ರಾಯ, ಅಂದ್ರೆ ನಾವು 18ರ ಉತ್ಸಾಹ ಅವರಲ್ಲಿ ಕಾಣಬಹುದು. ಇವರು ತಮ್ಮ 77ನೇ ವಯಸ್ಸಿನಲ್ಲಿ ನಮ್ಮ ಸಮಾಜ ಸುಧಾರಕರಾದಂತಹ ಬಸವಣ್ಣನವರ 432 ವಚನಗಳನ್ನ ಫ್ರೆಂಚ್ ಭಾಷೆಗೆ ಅನುವಾದ ಮಾಡುವ ಮೂಲಕ ಬಸವಣ್ಣನವರ ಒಂದು ವಚನದ ಪ್ರಾಮುಖ್ಯತೆಯನ್ನ ಫ್ರೆಂಚ್ ಭಾಷೆಯ ಮೂಲಕ ಬೇರೆ ದೇಶದವರಿಗೂ ಕೂಡ ಇದರ ಒಂದು ಮಾಹಿತಿಯನ್ನ ಮಾಡಿಕೊಟ್ರು. ಶಕುಂತಲಾ ಕುಂದೂರ್ ಅವರ ಈ ಜೀವನ ಉತ್ಸಾಹ, ಜೀವನ ಪ್ರೀತಿ, ಜೀವನದಲ್ಲಿ ಅವರು ಕಂಡಂತ ಅನುಭವಗಳನ್ನ ನಾವು ಮಾತಾಡಿಸೋಣ. ನಮಸ್ಕಾರ ಶಕುಂತಲಾ ಕುಂದೂರ್ ಅವರು.
4: ನಮಸ್ಕಾರ.
3: ಶಕುಂತಲಾ ಅವರ, ತಾವು ಮೂಲತಃ ಯಾವ ಊರಿನವರು, ನಿಮ್ಮ ಓದು ವಿದ್ಯಾಭ್ಯಾಸ ಅದ್ರ ಬಗ್ಗೆ ಹೇಳ್ತೀರಿ?
4: ನಾನು ಬೆಂಗಳೂರಿಂದ, ನ್ಯಾಷನಲ್ ಕಾಲೇಜ್ ಬೆಂಗಳೂರಲ್ಲಿ, ಅಲ್ಲಿ ಬಿಎಸ್ಸಿ ಮಾಡಿದೆ. ಬಿಎಸ್ಸಿ ಮಾಡಿದ ನಂತರ ಎಂಎಸ್ಸಿ ಮಾಡಲಿಕ್ಕೆ ಕರ್ನಾಟಕ ಯೂನಿವರ್ಸಿಟಿಗೆ ಬಂದೆ. ಏಕೆಂದರೆ ನಮ್ಮ ತಂದೆಯವರು ದೊಡ್ಡ ಹುದ್ದೆಯಲ್ಲಿದ್ದರಿಂದ ಅವರಿಗೆ ನೇಪಾಳಕ್ಕೆ ಟ್ರಾನ್ಸ್ಫರ್ ಆಗಿತ್ತು, ಅಲ್ಲಿ ಮನೆ ಇರಲಿಲ್ಲ. ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನನ್ನ ಅಣ್ಣ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ರು, ಹಾಗಾಗಿ ಅವ್ರ ಮನೆಯಲ್ಲಿ ಇತ್ತು. ನಾನು ಎಂಎಸ್ಸಿ ಫಿಸಿಕ್ಸ್ ಮಾಡಿದೆ. ಅನಂತರ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದರು, ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ಯಾವ್ದಾದ್ರೂ ಕಾಲೇಜ್ನಲ್ಲಿ ಟೀಚ್ ಮಾಡ್ಲಿಕ್ಕೆ ಸಿಕ್ಕಿತ್ತು, ಆದರೆ ಅವಾಗ ಬ್ಯಾಂಕಿಂದು ಬಹಳ ಎಲ್ಲರೂ ಬಹಳ ಹೇಳ್ತಾ ಇದ್ರು. ನಾನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2.5 ವರ್ಷ ಕೆಲಸ ಮಾಡಿದೆ. ಅಷ್ಟಾಗೆ ನನ್ನ ಮದುವೆ ಫಿಕ್ಸ್ ಆಯ್ತು, ಮತ್ತೆ ಧಾರವಾಡಕ್ಕೆ ಬಂದೆ.
3: ಈಗ ತಮಗೆ ಈ ಫ್ರೆಂಚ್ ಭಾಷೆಯನ್ನ ಕಲಿಬೇಕು ಅಂತ ಯಾಕೆ ಅನಿಸ್ತು?
4: ಅದು ಎಂಎಸ್ಸಿ ಫಿಸಿಕ್ಸ್ ಮಾಡಿದ್ಮೇಲೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ಮೇಲೆ ಧಾರವಾಡಕ್ಕೆ ಬಂದ ಮೇಲೆ ನಾನು ಯಾವುದು ಕೆಲಸ ಮಾಡಲಿಲ್ಲ. ಅನಂತರ ಮನೆಗೆ ಪ್ರೊಫೆಸರ್ ಮಹಾಲೆ ಅಂತ ಹೇಳಿ ವೆಲ್ ನೋನ್ ಫ್ರೆಂಚ್ ಪ್ರೊಫೆಸರ್, ಇಂಟರ್ನ್ಯಾಷನಲಿ ನೋನ್ ಫ್ರೆಂಚ್ ಪ್ರೊಫೆಸರ್ ನಮ್ಮ ಮನೆಗೆ ಬಂದಿದ್ದರು. ಆಗ ನನ್ನ

0: ಯಾಕೆ ಹೇಳಿದ್ರು, ಏನು ಮಾಡ್ತಾ ಇದ್ದೀಯ ಅಂತ. ನಾ ಇಲ್ಲ ಸರ್, ಏನು ಮಾಡ್ತಾ ಇಲ್ಲ, ಹಾಗೆ ಇದ್ದೀನಿ ಅಂತ. ಆಗ ಅವರು ಹೇಳಿದ್ರು, ಡಿಪಾರ್ಟ್ಮೆಂಟ್ ಹೋಗಿ ಫ್ರೆಂಚ್ಗೆ ಹಚ್ಚು, ಫ್ರೆಂಚ್ ಲ್ಯಾಂಗ್ವೇಜ್ ಕಲಿ ಅಂತ ಹೇಳಿದ್ರು. ಹಂಗಾಗಿ ನಾನು ಅದಕ್ಕೆ ಹಾಕಿ ತಕ್ಷಣ 5 ವರ್ಷ ಮಾಡಿ ಮತ್ತೆ ಒಂದು MA ಡಿಗ್ರಿ ತಗೊಂಡೆ. ಆ MA ಡಿಗ್ರಿ ತಗೊಂಡಾದ ನಂತರ ನನಗೆ ಸ್ಕಾಲರ್ಶಿಪ್ ಸಿಕ್ತು ಫ್ರಾನ್ಸ್ಗೆ ಹೋಗ್ಲಿಕ್ಕೆ. ಮೊಂಪಲಿಯೇ ಅಂತ ಹೇಳಿದ್ವಿ, ಫ್ರಾನ್ಸ್ ಅಲ್ಲಿ ಒಂದು ಊರಿದೆ, ಅಲ್ಲಿ ಯೂನಿವರ್ಸಿಟಿನಲ್ಲಿ 8 ತಿಂಗಳಿತ್ತು ಲ್ಯಾಂಗ್ವೇಜ್ ಕಲ್ತ್ಕೊಂಡು ಬಂದಿದ್ದೀನಿ. ಹಾಗೆ ಪ್ಯಾರಿಸ್ ಎಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ.
1: ಸುಂದರ ನಗರ ಪ್ಯಾರಿಸ್. ತಾವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫ್ರೆಂಚ್ ಏನಾದ್ರೂ ಕಲಿಸ್ತಿದ್ರ?
0: ಹಾ, ಒಂದು 10 ವರ್ಷ ಕಲಿಸಿದ್ದೀನಿ. ನಾನು ಮೊದಲು JSS ಕಾಲೇಜಲ್ಲಿ ಮಾಡ್ತಾ ಇದ್ದೆ. ಪ್ರಿನ್ಸಿಪಲ್ ಬಹಳ ಪಾಠ ಮಾಡೋದು ಇಷ್ಟಪಟ್ಟು ಎಲ್ಲೇ ಹೊರಗೆ ಹೋಗ್ಬೇಡಮ್ಮ, ಇಲ್ಲೇ ಮಾಡು ಅಂತ ಹೇಳ್ತಾ ಇದ್ರು. ಅಲ್ಲೇ ಇತ್ತು, 20 ವರ್ಷ ಅಲ್ಲಿ ಮಾಡಿದೆ. ಅನಂತರ ನನಗೂ 60 ವರ್ಷ ಆಯ್ತು ಮೇಲೆ, ಅಲ್ಲಿಂದ ಬಿಟ್ಟ ಮೇಲೆ ಆರೆಂಜ್ ಸಿಟಿ ಕಾಲೇಜ್ನಲ್ಲಿ ಫ್ರೆಂಚ್ ಇತ್ತು. ಅಲ್ಲಿ ನಾನು ಆ ಕಾಲೇಜಿಗೆ ಸೇರ್ಲಿಕ್ಕೆ ಏಜ್ ಗೀಜ್ ಏನಿರ್ಲಿಲ್ಲ, ಹಾಗಾಗಿ ಅಲ್ಲಿ ಹೋಗಿ ಪಾಠ ಮಾಡಿ ಬಂದೆ. ಒಂದು ದಿವಸ ನನಗೆ ಮನೆಗೆ ಫೋನ್ ಬಂತು, ಆದಷ್ಟು ಬೇಗ ಇವತ್ತು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿ. ಹೋದ್ರೆ ನನ್ನ ಹೆಸರು ಕರೆದು ಬೆಸ್ಟ್ ಟೀಚರ್ಸ್ ಅವಾರ್ಡ್ ಕೊಟ್ಟರು ನನಗೆ.
1: ನೀವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲೂ ಫ್ರೆಂಚ್ ಅನ್ನೇ ಕಲಿಸ್ತಿದ್ರಿ?
0: ಹೌದು.
1: ಈಗ ಮೇಡಮ್, ಈ ಫ್ರೆಂಚ್ ಕಲಿಸುವುದರ ಜೊತೆಗೆ ತಾವು ಬಸವಣ್ಣನವರ ವಚನಗಳನ್ನ ಫ್ರೆಂಚ್ ಭಾಷೆಗೆ ಅನುವಾದ ಮಾಡಿದಿರಿ. ಅಂದ್ರೆ ಈಗ ನಮ್ಮ 12ನೇ ಶತಮಾನಕ್ಕೆ ನಾವು ಹೋದ್ರೆ ಸಾಕಷ್ಟು ಶಿವಶರಣರ ವಚನಗಳು ನಮ್ಗೆ ಲಭ್ಯ ಇವೆ. ಬಸವಣ್ಣನವರ ವಚನಗಳನ್ನೇ ಮಾಡಬೇಕು ಅಂತ ಯಾಕನಿಸ್ತು?
0: ನಮ್ಮ ಮನೆ ಹತ್ತಿರ ಬಸವ ಸಮಿತಿ ಇತ್ತು, ಅಲ್ಲಿ ಯಾರು ಹೆಡ್ ಇದ್ರು ಅವರಿಗೆ ಹೇಗೆ ತಿಳಿತು ನಾನು ಫ್ರೆಂಚ್ ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ. ಒಂದೇ ದಿವಸ ಮನೆಗೆ ಬಂದು, ಅಮ್ಮ ಇದನ್ನ ಫ್ರೆಂಚ್ ಭಾಷೆಗೆ ಭಾಷಾಂತರ ಮಾಡಿ ಅಂತ ಹೇಳಿ. ಆದ್ರೆ ನನಗೆ ಯಾಕೋ ಬಹಳ ಹೆದರಿಕೆ ಆಯ್ತು, ನಾನು ಸರಿಯಾಗಿ ಮಾಡ್ತೀನೋ ಇಲ್ಲೋ ಅಂತ ಹೆದರಿಕೆಯಿಂದ ನಾನು ಒಪ್ಕೊಳ್ಳೋ ಬೇಡ ಅಂತ ಹೇಳಿ ಕಡೆಗೆ ಒಪ್ಕೊಳ್ಬೇಡೋಣ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಒಪ್ಕೊಂಡೆ. ಅನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರು ಸಹ ಫ್ರೆಂಚ್ ಮಾಡಿದ್ದಾರೆ. ನಾನು ಇಲ್ಲಿಂದ ಭಾಷಾಂತರ ಮಾಡಿ ಅವ್ರಿಗೆ ಕಳಿಸ್ತಿದ್ದೆ. ಯಾಕೆ ಆ ತರ ಮಾಡಿದೆ ಅಂದ್ರೆ, ಒಂದು ಪದಕ್ಕೆ 2-3 ಪದಗಳು ಇರ್ತಾವೆ, ಯಾವ ಪದ ಹಚ್ಚಬೇಕು ಯಾವ ಪದ ಬಿಡಬೇಕು ಅನ್ನೋದನ್ನ ಒಂದೊಂದ್ಸತಿ ತಿಳಿತಾ ಇರ್ಲಿಲ್ಲ. ಇಬ್ರು ಕೂಡಿ ಮಾತಾಡಿ ಫೋನ್ ನಲ್ಲಿ ಮಾತಾಡ್ತಾ ಇದ್ವಿ, ಹಂಗಾಗಿ ತಿದ್ದಿರಿ ಅಂತ ಹೇಳಿದೆ. ಬಹಳ ತಿದ್ದುದೇನು ಇರ್ಲಿಲ್ಲ, ಆದ್ರೆ ಕೆಲವೊಂದು ಕಡೆ ಮಾಡಿದ್ದಾರೆ. ಹಂಗಾಗಿ ಇಬ್ಬರು ಹೆಸರಲ್ಲಿ ಪುಸ್ತಕ
1: ಡಾಕ್ಟರ್ ಜ್ಯೋತಿ ಅವರ ಹೆಸರು ಕೂಡ ಅದರಲ್ಲಿ ಇದೆ. ಅಂದ್ರೆ ಈಗ ಒಬ್ಬರಿಗಿಂತ ಇಬ್ರು ಉತ್ತಮ, ಅಕಸ್ಮಾತ್ ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗಿ ಆಗ್ಬೇಕು ಅನ್ನೋದು ನಿಮ್ಮ ಮುಖ್ಯ ಉದ್ದೇಶ ಆಗಿದೆ. ಈಗ ಅಲ್ಲದೇನೆ ಕನ್ನಡ ಸಾಹಿತ್ಯದಲ್ಲಿ ಕೂಡ ನೀವು ಸಾಹಿತ್ಯ ಕೃಷಿಯನ್ನು ಮಾಡಿದಿರಿ, ಕಥಾ ಸಂಕಲನವನ್ನ ತಗೊಂಡ್ ಬಂದಿದ್ದೀರಿ. ಈ ಕನ್ನಡ ಸಾಹಿತ್ಯದಲ್ಲಿ ಬರವಣಿಗೆ ಮಾಡಬೇಕು ಅಂತ ಯಾಕನಿಸ್ತು? ಯಾಕಂದ್ರೆ ತಾವೊಬ್ಬ ಫಿಸಿಕ್ಸ್ ಪ್ರೊಫೆಸರ್.
0: ಇಲ್ಲ, ಯಾಕನಿಸ್ತಂದ್ರೆ ನನ್ನ ಸ್ನೇಹಿತೆಯರೆಲ್ಲ ಪುಸ್ತಕಗಳು ಬರೀತಾ ಇದ್ರು, ಕಥಾ ಸಂಕಲನಗಳು ಮಾಡ್ತಿದ್ರು, ಕವನ ಸಂಕಲನಗಳನ್ನು ಮಾಡ್ತಿದ್ರು. ಕವನ ಸಂಕಲನ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು, ಮನಸ್ಸಿನಲ್ಲಿ ಯಾವ್ದಾದಿತ್ತು ಅದನ್ನ ಕಥೆಗಳು ಬರ್ತದೆ. ಹಾಗಾಗಿ ಒಬ್ರು ಟೀಚರ್ ಇದ್ರು, ಅವರು ಬರಿ ಬರಿ ಬರಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು, ಹಾಗಾಗಿ ಅದನ್ನ ಬರ್ದೆ ನಾನು.
1: ಒಂದು ಕಥಾ ಸಂಕಲನವನ್ನು ತಂದಿರಿ. ಆ ಕಥೆಗಳನ್ನ ಒಂದು ಬರೆಯುವಾಗ ಅದು ನಿಮ್ಮ ಒಂದು ನೈಜ ಘಟನೆ ಆಗಿತ್ತೋ ಅಥವಾ ನಿಮ್ಮ ಕಲ್ಪನಾ ಶಕ್ತಿಯಿಂದ ಬರೆದ್ರು?
0: ಎರಡು ಎರಡು ಮೇಡಮ್,
1: ಎರಡು ಸೇರಿಕೊಂಡು. ಅದರಲ್ಲಿ ನಿಮ್ಮ ಖುಷಿ ಕೊಟ್ಟ ಕತೆ ಯಾವುದು ನೀವು ಬರೆದಿದ್ರಲ್ಲಿ?
0: ಅಂದ್ರೆ
1: ಒಂದು ಸಮಾಜದ ಓರೆ ಕೋರೆಗಳನ್ನ ತಿದ್ದುವಂತದ್ದು, ಯಾಕೆಂದ್ರೆ ಪ್ರತಿಯೊಂದು ಕಥೆಗೆ ಒಂದು ಸಂದೇಶ
0: ಇರ್ತದೆ,
1: ಮೆಸೇಜ್ ಇರ್ತದಲ್ಲ. ಹಂಗಾಗಿ ಈಗ ಇದರ ಜೊತೆಗೆ ತಾವು ಒಂದು ವಿಶಿಷ್ಟವಾದ ಪುಸ್ತಕವನ್ನ ಹೊರಗೆ ತಂದಿರಿ, ಮಸಾಲಾ ಅಂತ. ಅದು ಅಡುಗೆಗೆ ಸಂಬಂಧಪಟ್ಟ ಪುಸ್ತಕ,
0: ಫ್ರೆಂಚ್ ಅಲ್ಲಿ ಬರ್ತಿರೋದು. ಅದು ಫ್ರಾನ್ಸ್ ಅಲ್ಲೇ ಬುಕ್ ಪ್ರಿಂಟ್ ಆಯ್ತು. ಅವಾಗ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫ್ರಾನ್ಸ್ ಇಂದ ಬಂದಿರೋ ಟೀಚರ್ಸ್ ಇದ್ರು, ರೆಸಿಪೀಸ್ ಇರೋದೆಲ್ಲ ನೋಡ್ಬಿಟ್ಟು ಯಾಕೆ ಬರೀಬಾರ್ದು ನಾವು ಇಬ್ರು ಕೂಡಿ ಬರೆಯೋಣ ಅಂತ ಹೇಳಿದ್ರು. ನಾ ಎಲ್ಲ ರೆಸಿಪಿನು ಕೊಡ್ತಾ ಇದ್ದೆ, ಅವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು, ನನಗೂ ಹೇಳ್ಕೊಡ್ತಾ ಇದ್ರು. ಹಂಗಾಗಿ ಪುಸ್ತಕ ಹೊರಬಂತು.
1: ಈಗ ಅದರಲ್ಲಿರೋ ರೆಸಿಪಿಗಳು ಇಂಡಿಯನ್ ರೆಸಿಪಿನ ಅಥವಾ
0: ಇಂಡಿಯನ್ ರೆಸಿಪಿ? ಎಲ್ಲ ಇಂಡಿಯನ್ ಚಟ್ನಿಗಳು ಮೇಡಮ್.
1: ಇಂಡಿಯನ್ ಚಟ್ನಿಗಳು ಫ್ರೆಂಚ್ ಭಾಷೆಯಲ್ಲಿ?
0: ಫ್ರೆಂಚ್ ಭಾಷೆ.
1: ಫ್ರಾನ್ಸ್ನವರು ಬೇಕಾದ್ರೆ ಇಂಡಿಯನ್ ರೆಸಿಪಿ ಮಾಡಿ ಸವಿಬಹುದು ಅಂತ. ನಿಜವಾಗ್ಲೂ ತಮಗೀಗ 80 ಪ್ರಾಯ, ಆದ್ರೂ ಕೂಡ ಒಂದು ಜೀವನ ಪ್ರೀತಿ. ನಾವು ನೀವು ನಡ್ಕೊಂಡು ಬರುವಾಗ ಯಾರದೇ ಒಂದು ಸಹಾಯ ಸಹಕಾರ ಇಲ್ಲದೆ ನಾನೇ ಬರ್ತೀನಿ ಅನ್ನುವ ಒಂದು ಕಾನ್ಫಿಡೆನ್ಸ್ ನಿಮ್ಮೊಳಗದ. ಅಂದ್ರೆ ಈ ಜೀವನ ಪ್ರೀತಿಯನ್ನು ಹೆಂಗ್ ಇಟ್ಕೊಂಡಿದ್ದೀರಿ?
0: ನನಗೆ ಯಾರಿಂದನೂ ತೊಂದರೆ ಇಲ್ಲ, ಈಗ ನಮ್ಮ ಯಜಮಾನರು ಇಲ್ಲ, ನನಗೆ ಏನ್ ಬೇಕೋ ನಾನು ಮಾಡ್ಕೋತೀನಿ. ನನಗೆ ಊಟ ಕೂಡ ಅಷ್ಟೇ, ನನಗೆ ಯಾವ ತರ ಅಡುಗೆ ಬೇಕೋ ನಾನೇ ಮಾಡ್ಕೋತೀನಿ. ನಾ ಏನು ಅಡುಗೆಗಳು ಬರ್ತಾಳೆ, ಆದ್ರೆ ಅವಳು ಮಾಡಿರ್ತ ಅವರೆಲ್ಲ ಮಾಡಕ್ ಬಿಟ್ರೆ ಸ್ವಲ್ಪ ನಮ್ಗೆ ಖಾರ ಗೀರ ಕಡಿಮೆ ಹಾಕೊಳ್ಬೋದು, ಅದೆಲ್ಲ ಬರೋದಿಲ್ಲ ಅವ್ರಿಗೆ. ಹಾಗಾಗಿ ನನ್ನ ಅಡುಗೆ ನಾನೇ ಮಾಡ್ಕೋತೀನಿ, ನಮ್ಮನೆ ನಾನೇ ನೋಡ್ಕೋತೀನಿ. ನನ್ನ ಮಗ ಇದ್ದಾನೆ, ಅವನು ಅಮೆರಿಕಾದಲ್ಲಿದ್ದಾನೆ. ನಾನು ಪ್ರತಿ ವರ್ಷ 6 ತಿಂಗಳು ಹೋಗಿ ಬರ್ತೀನಿ ಅಲ್ಲಿ.
1: ಅಮೆರಿಕಾಕ್ ಹೋಗಿ ಬರ್ತೀನಿ. ಪ್ರತಿನಿತ್ಯದ ನಿಮ್ಮ ದಿನಚರಿ ಹೆಂಗಿದೆ?
0: ಬಹಳ ಚೆನ್ನಾಗಿದೆ ಇಲ್ಲಿ. ನನಗೆ

0: ತೊಂದರೆ ಇಲ್ಲ, ಯಾಕೆಂದ್ರೆ ನಮ್ಗೆ ಸಾಕಷ್ಟು ಜನ ಗುರ್ತಿದ್ದಾರೆ. ಈ ಧಾರವಾಡಕ್ಕೆ ಬಂದು 50 ವರ್ಷದ ಮೇಲೆ ಆಗಿದೆ, ಸಾಕಷ್ಟು ಜನ ಅರ್ಧ ಧಾರವಾಡ ಗೊತ್ತಿದೆ ನನಗೆ. ಯಾರು ಸಿಕ್ಕಿದ್ರು ಎಲ್ಲರೂ ಮಾತಾಡಿಸ್ತಾರೆ, ನಮಸ್ಕಾರ ಮೇಡಮ್ ಅಂತಾರೆ, ಎಲ್ಲರೂ ಮಾತಾಡಿಸ್ತಾರೆ. ನಾನು ಅವರನ್ನು ಚೆನ್ನಾಗಿ ಮಾತಾಡಿಸ್ತೀನಿ, ಯಾವಾಗಾದ್ರೂ ಮನೆಗೆ ಕರಿತೀನಿ, ಎಲ್ಲ ಮಾಡ್ತೀನಿ ನಾನು.
1: ಅಂದ್ರೆ ಪ್ರತಿನಿತ್ಯದ ದಿನಚರಿ ಅಂದ್ರೆ ಏನಾದ್ರೂ ವಿಶೇಷವಾದಂತ ಯೋಗ, ಧ್ಯಾನ, ವಾಕಿಂಗ್ ಇದನ್ನ ಇಟ್ಕೊಂಡಿದ್ದೀರಾ? ಹೇಗೆ?
0: ಬೆಳಿಗ್ಗೆ ಎದ್ದು ಕೂಡಲೇ ಯೋಗ ಮಾಡ್ತೀನಿ, RJD ಬೆಂಗಳೂರಿಂದ. ಆಮೇಲೆ ಅವರು ಸಂಡೇ ಸಂಡೇ ಆನ್ಲೈನ್ ಮಾಡಿಸ್ತಾರೆ, ಅದನ್ನು ಮಾಡ್ತೀನಿ ನಾನು. ಆಮೇಲೆ ದಿವಸ ಸಾಯಂಕಾಲ ವಾಕಿಂಗ್ ಮಾಡ್ತೀನಿ ಸಾಕು, ಯಾಕಂದ್ರೆ ಒಂದು ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನನಗೆ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಯಾವುದೂ ಇಲ್ಲ, ಹಾಗಾಗಿ ಆರಾಮಿದ್ದೀನಿ ನಾನು. ಆಮೇಲೆ ತಿನ್ನೋದ್ರಲ್ಲಿ ನಾನು ಸ್ವಲ್ಪ ಐ ಎಮ್ ವೆರಿ ಕೇರ್ಫುಲ್, ಯಾಕಂದ್ರೆ ಜಾಸ್ತಿ ಸಕ್ಕರೆ ತಿನ್ನೋದಿಲ್ಲ, ಜಾಸ್ತಿ ಖಾರ ತಿನ್ನೋದಿಲ್ಲ, ಉಪ್ಪು ತಿನ್ನೋದಿಲ್ಲ. ಅದರಿಂದ ನನ್ನ ಬಾಡಿ ಮೇಂಟೈನ್ ಆಗಿದೆ.
1: ಅಂದ್ರೆ ಈ ಒಂದು ಬಾಡಿ ಮೇಂಟೈನ್ ಮಾಡಿಕೊಳ್ಳುವಂತ ಆಹಾರ ಪದಾರ್ಥಗಳನ್ನ ಮುಂಚಿಂದನೂ ಹಾಗೆ ಇದ್ರ ಅಥವಾ ಒಂದು 60ರ ನಂತರ ನಿಮ್ಮಲ್ಲಿ ಮಾರ್ಪಾಡು ಮಾಡ್ಕೊಂಡಿಲ್ಲ?
0: ನಮ್ಮ ತಂದೆ ಮನೆಯಲ್ಲಿ ಖಾರ ಗೀರ ಇರಲಿಲ್ಲ, ಹಾಗೆ ಇದ್ರು. ಆದ್ರೆ ನನ್ನ ಗಂಡನ ಮನೆಯಲ್ಲಿ ಅವರೆಲ್ಲ ಬಹಳ ಮೆಣಸಿನ್ಕಾಯಿ ಖಾರ ಗೀರ ಬಹಳ ತಿನ್ನೋದವ್ರು. ಅವ್ರು ಬಂದಾಗ ಅವ್ರಿಗೆ ಅಷ್ಟ ಹಾಕೋದು, ನಂದು ಬೇರೆ ತೆಗೆದು.
1: ಹಂಗೆ ಅಂದ್ರೆ ಯಾವ ವ್ಯಕ್ತಿ ಜಾಸ್ತಿ ಖಾರ ತಿನ್ನೋದಿಲ್ಲ ಅವ್ರು ಬಹಳ ಸಮಾಧಾನಿಯಾಗಿರ್ತಾರೆ. ಅದಕ್ಕೆ ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಹಂಗನಿಸ್ತು. ಈಗ ಮೇಡಮ್, ಇದು ಅಲ್ಲದೆ ಬೇರೆ ಏನು ಹವ್ಯಾಸಗಳಿದೆ ತಮಗೆ?
0: ನಾನೀಗ ಇನ್ನೊಂದು ಏನೋ ಒಂದು ಪುಸ್ತಕ ಬರೆಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕನ್ನಡದಲ್ಲಿ ಬರಿತಾ ಇದ್ದೀನಿ, ಮಕ್ಕಳಿಗಾಗಿ ಬರಿತಾ ಇದ್ದೀನಿ. ಅದು ಹಣ ಎಂದರೇನು, ಯಾವಾಗ ಶುರುವಾಯ್ತು, ಹೇಗೆ ಶುರುವಾಯ್ತು, ಮೊದಲು ಹಣ ಬರಲಿಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರು, ಹೆಂಗೆ ಕುರಿಗಳನ್ನು ಕೊಟ್ಟು ಎಮ್ಮೆ ಕೊಟ್ಟು ಹೇಗೆ ಎಕ್ಸ್ಚೇಂಜ್ ಮಾಡ್ಕೊತಿದ್ರು, ಯಾವ ಕಾಲದಲ್ಲಿ ಯಾವ ತರ ಹಣ ಬಂತು, ಇದೆಲ್ಲ ಬರಿತಾ ಇದ್ದೀನಿ ಮೇಡಮ್.
1: ಈಗ ಅದು ಬರವಣಿಗೆಯಲ್ಲಿದ್ದೀರಿ. ಇದು ಅಲ್ಲದೆ ತಮ್ಮನ್ನ ತಾವು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ, ಲಯನ್ಸ್ ಕ್ಲಬ್ ಇಂಥದ್ದಲ್ಲೆಲ್ಲ ಇದ್ದೀರಿ?
0: ನಂದೇನು ಆಕ್ಟಿವಿಟಿ ಆಕ್ಟಿವ್ ಬಹಳ ಇಲ್ಲ, ಇವರೆಲ್ಲ ಮಾಡ್ತಾರೆ ಚೆನ್ನಾಗಿ. ನಾನು ಎಲ್ಲ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ, ಏನಾಯ್ತು ಹೇಳ್ತೀನಿ ಅಷ್ಟೊಂದು.
1: ಮತ್ತೆ ಸಂಗೀತ ಸಾಹಿತ್ಯದಲ್ಲಿ?
0: ಹಾ, ನಾನು ಸಿತಾರಿಸ್ತು ಮೇಡಮ್.
1: ಈ ಸಿತಾರನ್ನ ಎಷ್ಟು ದಿನದ ಹಿಂದೆ ಕಲ್ತಿದ್ದೀರಿ?
0: ನಾನು ಒಂದು ಹಮೀದ್ ಖಾನ್ ಅಂತ ಹೇಳ್ಬಿಟ್ಟು, ಅವರು ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಲ್ ಇದ್ರು, ಅವರು ಮನೆಗೆ ಬಂದು ಕಲಿಸ್ತಾ ಇದ್ರು. ಬಹಳ ಒಳ್ಳೆ ಮನುಷ್ಯ ಇದ್ರು, ಮನೆಗೆ ಕರೆಕ್ಟ್ ಟೈಮಿಗೆ ಬರೋದು, ಕರೆಕ್ಟ್ ಟೈಮಿಗೆ ಹೋಗೋದು ಮಾಡಿ ಕಲಿಸ್ತಾ ಇದ್ರು. ಆಮೇಲೆ ಪ್ರಾಕ್ಟೀಸು ಮಾಡಿಸ್ತಿದ್ರು ಚೆನ್ನಾಗಿ. ಹಾಗಾಗಿ ನಾನು ಒಂದೆರಡು ನಾಲ್ಕೈದು ಪಬ್ಲಿಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ನಾನು, ಅದರಲ್ಲಿ ಯೂಟ್ಯೂಬ್ ನಲ್ಲಿ ಐತೆ ನೋಡಿ.
1: ಯೂಟ್ಯೂಬ್ ಅಲ್ಲಿ ಶಕುಂತಲಾ ಕುಂದೂರ್ ಅಂತ
0: ಸಿತಾರ್ ಅಂತ.
1: ಈಗ ಕೂಡ ನೀವು ಸಿತಾರ್ ನುಡಿಸ್ಕೊಂಡಿರ್ತೀರಿ?
0: ಮಾಡ್ತೀವಿ ಮೇಡಮ್, ಮೊದಲಷ್ಟು ಆಗುದಿಲ್ಲ ಈಗ,
1: ಆದ್ರೂ ಮಾಡ್ತಾ ಇರ್ತೀವಿ. ಈಗ ಮೇಡಮ್, ಒಂದು ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಜನರಿಗೆ ಒಂದು ಜೀವನ ಪ್ರೀತಿ ಉತ್ಸಾಹ ಕಡಿಮೆ ಆಗ್ಬಿಟ್ಟಿದೆ, ಒಂದು ತರ ಏಕತಾನತೆ ಅನ್ನೋದು ಬಂದ್ಬಿಟ್ಟಿದೆ ಜೀವನದಲ್ಲಿ. ಅದಕ್ಕೇನೋ ಸ್ಟ್ರೆಸ್ ಅಥವಾ ನಮ್ಮ ಆಹಾರ ಶೈಲಿನೋ ಜೀವನ ಶೈಲಿನೋ ಏನೆಲ್ಲ ಕಾರಣಗಳಿದೆ. ಜೀವನ ಪ್ರೀತಿಯನ್ನ ಬೆಳೆಸ್ಕೋಬೇಕು ಅಂದ್ರೆ ತಮ್ಮ ಅನುಭವದಿಂದ ತಾವೇನ್ ಹೇಳಕ್ ಬಯಸ್ತೀರಿ?
0: ತಮಗ್ ಬೇಕಾದ ಕೆಲಸಗಳನ್ನ ಮಾಡ್ಬೇಕು, ಬೇಕಾದ ಪುಸ್ತಕಗಳನ್ನು ಓದ್ಬೇಕು, ಆಮೇಲೆ ಸ್ನೇಹಿತೆಯರನ್ನು ಜಾಸ್ತಿ ಸ್ನೇಹಿತರಿರ್ಬೇಕು, ಒಬ್ಬರಿಗೊಬ್ರು ಭೇಟಿ ಆಗ್ಬೇಕು, ಮಾತಾಡ್ಬೇಕು, ಸಂತೋಷದಿಂದ ಇರ್ಬೇಕು, ನಗುತ್ತಾ ಇರ್ಬೇಕು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವಾಗ್ಲೂ ಅಯ್ಯೋ ನನಗೆ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ಏನು ಸರಿ ಆಗೋದಿಲ್ಲ. ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಫಾರ್ ದಟ್.
1: ಅಂದ್ರೆ ನಾವು ಜೀವನ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಿಹಿ ಕಹಿ ಏಳು ಬೀಳು ಇದ್ದೇ ಇರ್ತದೆ. ಅವಾಗ ಕಹಿಯನ್ನೇ ದೊಡ್ಡ ವಿಷಯವನ್ನಾಗಿ ಮಾಡ್ಕೊಳ್ಬಾರ್ದು, ಸಿಹಿಯನ್ನ ಆಸ್ವಾದಿಸಿ ಬೇರೆಯವರಿಗೂ ಸಿಹಿಯನ್ನ ಉಣಬಡಿಸಬೇಕು ಅಂತೀರಿ?
0: ಹೌದು, ನಾನು ಒಪ್ತೀನಿ.
1: ತಾವು ಇದನ್ನ ಮಾಡ್ತಿದ್ದೀರಿ?
0: ನಾ ಮಾಡ್ತೀನಿ. ಈಗ ನಮ್ಮ ಮನೆ ಔಟ್ ಹೌಸ್ ನಲ್ಲಿ ಹುಡುಗರು ಓದಕ್ ಬಂದಿದ್ದಾರೆ ಇರ್ತಾರೆ, ಏನಾದ್ರೂ ತಿಂಡಿ ಇದ್ರೆ ಅವ್ರು ಕರೆದ್ ಕೊಡ್ತೀನಿ, ತಗೊಳ್ರ ತಿನ್ನ್ರಿ ಅಂತಾರೆ. ಬಹಳ ಖುಷಿಯಿಂದ ತಿಂತಾರೆ ಪಾಪ, ಅವ್ರಿಗೆ ಹೋಟೆಲ್ ಅಲ್ಲೇ ತಿಂತಿರ್ತಾರೆ, ಬೇಜಾರಾಗಿರ್ತೈತಿ, ಏನಾದ್ರೂ ಇದ್ರೆ ಕೊಡ್ತೀನಿ ತಿಂತಾರೆ.
1: ಅಂದ್ರೆ ಒಂದು ಕೊಡು ತಗೊಳ್ಳುವಿಕೆಯೊಳಗೆ ಇರುವ ಸುಖ ಬೇರೆ ಅದರಲ್ಲೂ ಇಲ್ಲ ಅಂತ. ಅದಕ್ಕೆ ವರಕವಿ ಬೇಂದ್ರೆ ಅವ್ರು ಹೇಳಿದ್ರಲ್ಲ, ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೇಮ.

0: ಬೇರೆ ಏನು ಕೊಡುದು ತಗೊಳ್ಳೋದು ಇರುವುದಿಲ್ಲ,
1: ಇರುದಿಲ್ಲ.
0: ದುಡ್ಡು ಕಾಸು ಅಧಿಕಾರ ಯಾವುದು ಶಾಶ್ವತ ಅಲ್ಲ,
1: ಶಾಶ್ವತನೇ ಅಲ್ಲ.
0: ಈಗ ತಾವು ಸಾಕಷ್ಟು ದಿನಗಳ ಕಾಲ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸಿದಿರಿ, ನಿಮ್ಮ ಕೈಯಲ್ಲಿ ಸಾಕಷ್ಟು

0: ವಿದ್ಯಾರ್ಥಿಗಳು ಕಲ್ತಿದ್ದಾರೆ, ಇವತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದಾರೆ ಅವರು. ಅಪರೂಪಕ್ಕೊಮ್ಮೆ ಯಾವಾಗಾದ್ರೂ ನಮ್ಮ ಮೇಡಮ್ ಅಂತ ಭೇಟಿ ಆಗಬಹುದು, ಏನ್ ಅನಿಸ್ತದೆ ಅಂತ ವಿದ್ಯಾರ್ಥಿಗಳನ್ನ ನೋಡಿದಾಗ?
1: ಭಾರಿ ಸಂತೋಷ ಅನ್ಸುತ್ತೆ. ಎಲ್ಲರೂ ಒಳ್ಳೊಳ್ಳೆ ಜಾಬ್ನಾಗಿದ್ದಾರೆ. ಈಗ ಹಿಂದಿನ ಕಾಲ ತರ ಜಾಬ್ ಇಲ್ಲ, ಮನೆಯಾಗ ಇದ್ದೀವಿ ಅನ್ನೋ ಹಾಗೆ ಇಲ್ಲ. ಈಗ ಎಲ್ಲ ಹುಡುಗಿಯರಾಯ್ತು, ಹುಡುಗರಾಯ್ತು, ಚೆನ್ನಾಗಿ ಒಳ್ಳೆ ಜಾಬ್ ತಗೊಂಡು ಇಂಜಿನಿಯರ್ಸ್ ಆಗಿದ್ದಾರೆ, ಅದಾಗಿದ್ದಾರೆ, ಇದಾಗಿದ್ದಾರೆ. ಆದ್ರೆ ಒಂದು ಸಂತೋಷ ಸುದ್ದಿ ಅಂದ್ರೆ ಅವರು ನನ್ನ ಮನೆಗೆ ಬರ್ತಿರ್ತಾರೆ. ಬಂದಾಗ ಕೂತ್ಕೊಂಡು ಹರಟೆ ಹೊಡಿತೀವಿ, ಮಾತಾಡ್ತೀವಿ, ತಿಂಡಿ ತಿಂತೀವಿ, ಎಲ್ಲ ಮಾಡ್ತೀವಿ.
0: ನಿಜವಾಗ್ಲು ಅಂದ್ರೆ ಶಿಕ್ಷಕ ವೃತ್ತಿ ಅಂದ್ರೇನೆ ಹಾಗೆ.
1: ಹೌದೌದು,
0: ಅದು ಉದ್ಯೋಗದಲ್ಲಿ ಇದ್ದಾಗ್ಲೂ ಬೆಲೆ ಇರ್ತದೆ, ನಿವೃತ್ತರಾದ್ಮೇಲೆ ಕೂಡ ಬೆಲೆ ಇರ್ತದೆ ಒಂದು ವೃತ್ತಿಗೆ. ಹಂಗಾಗಿ ಅಂತ ಮಕ್ಕಳು ಬಂದಾಗ ನಿಮ್ಗೂ ಕೂಡ ಒಂದು ಸಾರ್ಥಕ ಭಾವನೆ, ನಾನು ಈ ಕೆಲಸ ಮಾಡಿದ್ದು ಒಳ್ಳೇದಾಯ್ತು ಅಂತ ಅನಿಸ್ತದೆ. ಬಹಳ ಸಂತೋಷ ಶಕುಂತಲಾ ಕುಂದೂರ್ ಅವರ ತಮ್ಮ ಜೊತೆ ಮಾತಾಡಿದ್ದು. ಇನ್ನು ಈ ಒಂದು 80 ವಯಸ್ಸಿನಲ್ಲಿ ಕೂಡ ಇನ್ನೂ ಬರೀಬೇಕು ಅನ್ನೋ ಒಂದು ಅದಮ್ಯ ಉತ್ಸಾಹ ತಮ್ಮೊಳಗದ, ಮತ್ತು ಒಂದು ಜೀವನ ಪ್ರೀತಿಯನ್ನ ನೀವು ಅನುಭವಿಸಿದಿರಿ, ಬೇರೆಯವರಿಗೂ ಅದನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ. ನಿಮ್ಮ ಲೇಖನೆಯಿಂದ ಇನ್ನಷ್ಟು ಲೇಖನಗಳು ಬರಲಿ, ದೇವರು ನಿಮಗೆ ಆಯುರಾರೋಗ್ಯವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ.
1: ಅನಂತ ಅನಂತ ಧನ್ಯವಾದಗಳು.
2: ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಅನುವಾದಕಿ ಪ್ರೊಫೆಸರ್ ಶಕುಂತಲಾ ಕುಂದೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
3: ಆಕಾಶವಾಣಿ ಧಾರವಾಡ. ಕಿರುನಾಟಕ ಸೋತ ಸಾಹೇಬ್ ಕಿ, ರಚನೆ ಜಯಪ್ರಕಾಶ್ ಅಬ್ಬಿಗೇರಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. ಕೇಳಿ ಕಿರುನಾಟಕ ಸೋತ ಸಾಹೇಬ್ ಕಿ.
4: ಶ್ರೀಮತಿ, ಏ ಶ್ರೀಮತಿ, ಎಲ್ಲದಿಯಾ? ಬೇಗ ಬಾಯಲ್ಲ ಶ್ರೀಮತಿ.
5: ಬಂದೆ. ಹಂಗ ಯಾಕೆ ಒಂದ ಸಮನ ಶ್ರೀಮತಿ ಶ್ರೀಮತಿ ಅಂತ ಪಡ್ಕೊಳಕ್ ಹತ್ತಿರಿ? ಈಗರ ಶಾಲೆಯಿಂದ ಬಂದಿರಿ, ಕೈಕಾಲ್ ಮುಖ ತೊಳ್ಕೊಂಡ್ ಫ್ರೆಶ್ ಆಗ್ರಿ, ನಾ ಚಾ ಮಾಡ್ತೀನಿ.
4: ಹೇ, ಚಾ ಮಾಡಿ ಅಂತ? ಅದಕ್ಕಿಂತ ಮೊದ್ಲು ಒಂದು ವಿಶೇಷ ಸುದ್ದಿ ಐತಿ ನಿನಗ.
5: ಹೌದಾ? ಹೇಳ್ರಿ ಹೇಳ್ರಿ. ಮತ್ತ
4: ನೀನು ಬಾಳ ದಿನದ ಕನಸಿತ್ತಲ್ಲ, ಅದು ಈಗ ನನಸಾಗಕತ್ತೈತಿ.
5: ಹೌದಾ?
4: ಇಲ್ಲೋಡು, ಪಕ್ಕದ ಹಳ್ಳಿ ಸಾಲಿಗೆ ನಾನು ಸಮುದಾಯದತ್ತ ಸಾಲಿ ಸಾಹೇಬ ಆಗುವ ಅವಕಾಶ ಸಿಕ್ಕೈತಿ. ಈಗ ನೋಡಿ ಇಲ್ಲಿ ಆರ್ಡರ್ ಕಾಪಿ ನೋಡು.
5: ಅಯ್ಯ, ಹೌದಲ್ರಿ, ಬಹಳ ಚಲೋ ಆತು. ನೀವು ಸಾಹೇಬ ಆಗೋದಕ್ಕಿಂತ ಮುಖ್ಯ ಅಂದ್ರ ನಾನು ಸಾಹೇಬನ ಹೆಂಡತಿ ಅಂತ ಅನಿಸ್ಕೋಬೇಕಂತ ಅನ್ನೋದು ನನ್ ಬಹಳ ದಿನದ ಕನಸಾಗಿತ್ತು. ನಾ ಮದುವೆ ಆದ್ರ ಸಾಹೇಬನ್ನ ಆಗ್ಬೇಕು ಅಂತ ಹಠ ಹಿಡಿದಿದ್ದೆ. ಆವಾಗ ನಮ್ಮಪ್ಪ, ಮಗಳ ಮಲ್ಲೇಶಿ ನಿನ್ ಸೋದರ್ ಮಾವದಾನ, ಒಳ್ಳೆ ಹುಡುಗ, ಈಗ ಬರೇ ಮಾಸ್ತರ್ ಅದಾನ್ ಖರೆ, ಮುಂದ ಅವಂಗೂ ಸಾಹೇಬಾಗು ಯೋಗ ಬರ್ಬೋದಂತ ಹೇಳಿ ನಿಮ್ಮನ್ ಮಾಡ್ಕೊಳಕ್ ನನ್ ಹೂ ಅನ್ಸಿದ್ದ. ಅಂತೂ ಇವತ್ತ ನನ್ ಕನಸ್ ನನಸ್ ಮಾಡಿದ್ರಿ, ನಿಮ್ಮನ್ ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆತ್ ನೋಡ್ರಿ. ಮೊದ್ಲ ದೇವ್ರಿಗ್ ತುಪ್ಪ ದೀಪ ಹಚ್ಚಿ ನಮಸ್ಕಾರ ಮಾಡ್ಬಿಡ್ತೀನಿ.
4: ಅಲ್ಲಲ್ಲ, ನೀ ಬಾಳ ಹಿಗ್ ಹೀರಿಕಾಯಿ ಆಗ್ಬೇಡ ಮರಾಳ. ಇದು ಏನ್ ಖಾಯಂ ಸಾಹೇಬಕಿ ಅಲ್ಲ, ಒಂದ್ ದಿನದ್ದು ಏಕ್ ದಿನಕ ಸುಲ್ತಾನ್ ಅಂತಾರಲ್ಲ ಹಂಗ.
5: ಇರ್ಲಿ ಬಿಡ್ರಿ, ಒಂದ್ ದಿವಸರ ಇರ್ಲಿ ಅರ್ಧ ದಿವಸರ ಇರ್ಲಿ, ನೀವು ಒಟ್ಟ ಸಾಹೇಬ್ ಆಗ್ತಿರಿಲ್ಲೋ ಸಾಕ.
4: ಆತ್ ಮರಾಳ, ಆತ್. ನಿನಗ ಖುಷಿ ಆತಲ್ಲ, ನನಗಷ್ಟ ಸಾಕು. ಸ್ವಲ್ಪ ಇನ್ನರ ಚಾ ಮಾಡಿ ಕೊಡ್ತೀಯೇನು?
5: ಅಯ್ಯ, ಚಾ ಅಷ್ಟೇ ಯಾಕ್ರಿ, ಅದ್ರ ಕೂಡ ಚೂಡಾನು ತಂದಿನಿ. ಈಗ ತಗೋರಿ. ನೈಗ್ ಸದ್ದ ನಮ್ ಕಾಲನಿ ಮಹಿಳಾ ಸಂಘಕ್ ಹೋಗಿ ವಿಷಯ ತಿಳಿಸಿ ಬರ್ತೀನಿ. ಆ ಹಿಂದಿನ ಲೈನ್ ನಾಗ ಇರೋ ನಿರ್ಮಲ ಅದಾಳಲ್ಲ, ಎಷ್ಟು ಬಡವರ್ ಅಂತೀನಿ. ಮೊನ್ನೆ ಮೀಟಿಂಗ್ ನಾಗ ತನ್ಗಂಡ ಸಾಹೇಬ್ ಅದಾನ್ ಅಂತ ಹೇಳುದಲ್ದ, ಮಾತ್ ಮತ್ತಿಗೆ ನಮ್ ಸಾಹೇಬ್ರ ಅವತ್ ಅದನ್ ತಂದ್ಕೊಟ್ರು, ಇವತ್ ಇದನ್ ತಂದ್ಕೊಟ್ರು ಅಂತ ಯಾರ್ ಮಾಡಿ ಹೇಳಿದ್ಲ. ಅಲ್ಲ, ನೀವು ಏನು ತಂದ್ಕೊಡ್ಲಿಲ್ಲ ಅಂದ್ರು ಅಷ್ಟ ಹೋತು, ನೀವು ಸಾಹೇಬ್ ಆದ ವಿಷಯ ಎಲ್ಲಾರ ಮುಂದ್ ಹೇಳಿ ನಮ್ ಸಾಹೇಬ್ರನ್ನು ಮುಂದೆ ಏನೇನೋ ಕೊಡಿಸ್ತೀನಿ ಅಂದಾರಂತ ಹೇಳಿ ಬರ್ತೀನಿ.
4: ಏ ಶ್ರೀಮತಿ, ಸುಮ್ ಸುಮ್ನೆ ಯಾಕೆ ಪ್ರಚಾರ ಮಾಡ್ತಿದಿ? ಇದು ಏನ್ ನಂದು ಕಾಯಂ ಸಾಹೇಬ್ಕಿ ಏನಲ್ಲ, ದಯವಿಟ್ಟು ಸುಮ್ನೆ ಇದ್ದು ಬಿಡ ಮಾರೈತಿ.

0: ಆದಿತ್ರಿ, ನೀವು ಯಾವ್ದ್ರ ಕಡಿಮೆ ಇದೀರಿ? ನಾ ಹಿಂಗ್ ಹೋದಕ್ಕಿನ್ನ ಹಿಂಗ್ ಬಂದ ಬಿಡ್ತೀನಿ.
1: ಅಲ್ಲ ನನ್ ಮಾ ಇದೆಂತ ಹುಚ್ಚಪ್ಪ ಈ ಶ್ರೀಮತಿಗೆ. ಆಗ್ಲೇ ಇನ್ನು ಏನೇನ್ ಮಾಡ್ತಾಳೋ ಮಾಡ್ಲಿ ನೋಡು.
0: ಬೇಗ ಹೇಳ್ರಿ.
1: ಏನ ನಿಂದ ಏನು?
0: ಅಲ್ಲ ಇವತ್ತ ನೀವು ಸಾಹೇಬ್ ಆಗಿ ಹೋಗೋ ದಿವಸ ಹೌದಲ್ಲ?
1: ಹೌದು.
0: ಬೇಗ ಸಲೂನ್ ಹೋಗಿ ದಾಡಿ ಮಾಡಿಸ್ಕೊಂಡ್ ಬರ್ರಿ. ಆ ಮೀಶಿಯಟ್ ಸರಿಯಾಗಿ ಟ್ರಿಮ್ ಮಾಡಂತ ಹೇಳ್ರಿ ಅವಂಗ. ನೀವು ಕತ್ರಿಲ ಕಟ್ ಮಾಡ್ಕೊಂಡ್ರ ಎದ್ವಾ ತದ್ವಾ ಆಗಿರ್ತಾವ. ಆ ತಲಿಗೆ ಮೀಶಿಗೆ ಹೇರ್ ಡೈ ಮಾಡಿಸ್ಕೊಂಡ್ ಬರ್ರಿ. ಮತ್ತ
1: ಅಲ್ಲ ಹೇರ್ ಡೈ ಮಾಡಿಸ್ಕೊಳಕ ನನ್ ತಲೆಗರ ಕೂದ್ಲಿ ಎಷ್ಟದಾವು? ಸುಮ್ ಸುಮ್ನ ಸಲೂನ್ ನಂಗ್ ದಂಡ ಬಡ್ದಂಗ.
0: ಹುಚ್ಚರಂಗ ಏನೇನಾರ ಮಾತಾ ಬ್ಯಾಡ್ರಿ. ಸಾಹೇಬ್ರಾಗ ಹೊಂಟಿರಂದ ಮೇಲೆ ಶಿಸ್ತಿಂದ ಇರುದ್ ಬ್ಯಾಡನು.
1: ಅಲ್ಲ ಮಾರೈತಿ, ನಾ ಏನಲ್ಲಿ ಕಣ್ಣಿ ನೋಡಕ್ ಹೊಂಟೇನೇನು? ನಿನ್ನ ನೋಡಕ್ ಬಂದಾಗ ಇವ್ನ ಯಾವನು ಮಾಡ್ಕೊಂಡಿಲ್ಲ ನಾನು, ಈಗ ಯಾಕ ಇಲ್ಲೇ ಮನ್ಯಾಗ ದಾಡಿ ಮಾಡ್ಕೊಂಡು ಹೋಗ್ತೀನಿ ಬಿಡು.
0: ಏ ನಾ ಹೇಳಿದ್ದಷ್ಟ್ ಕೇಳೋದ್ ನಿಮ್ ಕೆಲ್ಸ. ಆಗಿನ ಕಾಲನ ಬ್ಯಾರೆ, ಈಗಿನ ಕಾಲನ ಬ್ಯಾರೆ. ಲಗೂನ ಸಲೂನಿಗೆ ಹೋಗಿ ಬಂದು ಸ್ನಾನ ಮಾಡಿ ನಾ ಇಸ್ತ್ರಿ ಮಾಡಿಟ್ಟ ಬಟ್ಟೆ ಹಾಕೊಂಡು ರೆಡಿ ಆಗ್ರಿ. ತಿಳಿತು ಇಲ್ಲೋ?
1: ಮಾರಾಯ್ ತಿಳಿತು ಮಾರಾಯ್ತಿ ತಿಳಿತು. ಇದು ಒಂದ್ ಕಮ್ಮಿ ಆಗಿತ್ತು ನನಗ. ಆಯ್ತು ನಾ ಈಗ ಹೋಗಿ ಪಟ್ನ ಹೋಗಿ ಬರ್ತೀನಂತ.
0: ಲಗು ಹೋಗ್ ಬರ್ರಿ.
1: ಆಯ್ತಾಯ್ತು.

0: ಹೇಳ್ರಿ ಸಾಹೇಬ್ ಕಂಡಂಗೆ ಕಾಣಕತ್ತೀನಿ.
1: ಶ್ರೀಮತಿ ನಾ ರೆಡಿ ಆಗಿನಿ, ಈಗ ಹೆಂಗ ಕಾಣಕತ್ತೀನಿ ಸ್ವಲ್ಪ ನೋಡಿ ಹೇಳು.
2: ಹಾ ಹಾ ಬಂದೆ
1: ಅನ್ನಂಗ ನನ್ನ ಡಬ್ಬಿ ರೆಡಿ ಆಗೈತದ.
2: ಇವತ್ ಯಾವ ಡಬ್ಬಿ ನಿಮಗ? ನೀವು ಸಾಹೇಬಾಗ ಹೊಂಟಿರಿ, ಅಲ್ಲಿ ನಿಮ್ ಕಾಳಜಿ ಮಾಸ್ಟರ್ಗಳ ಮಾಡ್ತಾರ, ನೀವು ಸುಮ್ಮನ ಕೈ ಬಿಸ್ಕೋತ್ ಹೋಗ್ರಿ, ಅಲ್ಲಿ ಎಲ್ಲಾ ವ್ಯವಸ್ಥೆ ಇರ್ತದ. ಆದ್ರೂ ಒಂದ್ ಮಾತ್ ನೆನಪಿರ್ಲಿ,
1: ಏನು?
2: ನೀವು ಮಾತ್ರ ನಿಮ್ ಸಾಹೇಬ್ಗೆ ಗತ್ನೊಳಗ ಇರ್ಬೇಕಾ, ಮತ್ತ ನೆನ್ಪಿಟ್ಕೋರಿ.
1: ಆತಾತ್ ಮಾರೈತಿ, ನಾನು ಬಸ್ ಹಿಡಿಬೇಕು. ಆ ಬಸ್ ತಪ್ತಂದ್ರ ಮುಗದ ಹೋತು, ಆ ಊರಿಗೆ ಬಸ್ ಇಲ್ಲ. ನಿಮ್ ಅಪ್ಪಾರು ಒಂದ್ ಸ್ಕೂಟ್ರಿ ಏನರ ಕೊಡಿಸಿದ್ರ ಎಷ್ಟು ಚಲೋ ಆಕಿತ್ತು. ಮಾರಾಯ ಸರಿಯಾಗಿ ಅಳಿಯನ್ ಕಾಳಜಿನ ಮಾಡಿಲ್ಲವ.
2: ಹೌದು ಹೌದು, ಡಿಗ್ರಿ ಮುಗಿಸಿ ಖಾಲಿ ತಿರುಗ್ತಿದ್ರಲ್ಲ, ನಿಮಗ ನೌಕರಿ ಕೊಡಿಸಿದ್ ನೋಡ್ ನಮ್ಮಪ್ಪ, ಅದು ನಿಮಗ್ ನೆನಪ್ ಹೆಂಗಿರ್ತದೆ? ಗಾಡಿ ಅಂತ ಗಾಡಿ.
1: ಒಂದ್ ಈಟ ನಗಚಾಟ್ಕಿ ಮಾಡಿನಿ, ಅದಕ್ಕೆ ಯಾಕೆ ಹಂಗ ಕಣ್ಣು ಕೆಂಪುಗ ಮಾಡ್ತಿದಿ?
2: ಮತ್ತ
1: ಹೋಗ್ಲಿ ಬಿಡು ಹೋಗ್ಲಿ, ನಾ ಏನ್ ಬರ್ಲಿ.
2: ಆತು ಹೋಗಿ ಬರ್ರಿ, ಬೇಗ ಬರ್ರಿ, ಮತ್ತ ಬೆಸ್ಟ್ ಆಫ್ ಲಕ್.
1: ಥ್ಯಾಂಕ್ ಯು ಥ್ಯಾಂಕ್ ಯು. ಅರೆ ಸಾಲಿ ಗೇಟ್ ತೆಗದೈತಿ, ಹುಡುಗರೆಲ್ಲಾರು ಹೊರಗ ಕ್ಯಾಕಿ ಹೊಡ್ಕೊಂತ ಅಡ್ಯಾಡಕತ್ತಾವು. ಮಾಸ್ತರು ಮಾಸ್ತರ್ ಯಾರು ಕಾಣವಲ್ರಲ್ಲ, ನಾನಾ ದೌಡ್ ಬಂದೇನ ಮತ್ತ?
3: ಓ ಹೌದ್ ಹೌದ್ ಹೌದ್ ಹೌದು, ಸಾಲಿ ಚಲೋಗಾಕ ಇನ್ನೂ 15 ನಿಮಿಷ ಐತಿ, ಇನ್ನೇನ್ ಬಂದಾರು. ನಾ ಇಲ್ಲೇ ಕಟ್ಟಿ ಮ್ಯಾಕ್ ಕುಂದಿರ್ತೀನಿ.
1: ಇದೇನೋ ಮರಯ್ಯ, ಒಂದ್ರ ಹಿಂದ ಒಂದ್ ಗಾಡಿ ಸಾಲ ಹಿಡಿದು ಬರಾಕ ಹತ್ಯಾವು. ಹೌದು ಇವರೆಲ್ಲ ಮಾಸ್ತರ್ಗಳ ಇರ್ಬೇಕು, ಟೈಮ್ ಪಾಲನೆ ಅಂದ್ರೆ ಹಿಂಗಿರ್ಬೇಕು ನೋಡು.
4: ನಮಸ್ಕಾರ ಸಾಹೇಬ್ರ.
5: ನಮಸ್ಕಾರಿ ಸರ್.
2: ನಮಸ್ಕಾರಿ ಸರ್.
6: ನಿಮ್ಮನ್ನ ಹಾಕ್ಯಾರನ್ರಿ ಸಾಹೇಬ್ರ, ಬಹಳ ಚಲೋ ಆತು ಬಿಡ್ರಿ, ನೀವು ಬಂದದ್ದು ನಮ್ ಭಾಗ್ಯ ಅಂತಾನ ಅನ್ಕೊಂತೀವಿ ಸಾಹೇಬ್.
1: ಇರ್ಲಿ ಇರ್ಲಿ ಇರ್ಲಿ
6: ಬರ್ರಿ, ಆಫೀಸ್ ನೋಡಕ್ ಹೋಗೋಣ.
1: ನಡ್ರಿ ನಡ್ರಿ.
6: ಲೇ ತಮ್ಗುಳ್ರ್ಯ, ಸಾಲಿಗೆ ಸಾಹೇಬ್ರು ಬಂದಾರ. ಚಾದ ಅಂಗಡಿ ಬಸಣ್ಣನ ಅಂಗಡ್ಯಾಗ ನನ್ ಹೆಸರು ಹೇಳಿ ಬಿಸಿ ಬಜಿ ಮಿರ್ಚಿ ಅದ್ರ ಕೂಡ ಚುರುಮರಿ ಬಾಳೆಹಣ್ಣು ತಗೊಂಡು ಸ್ಪೆಷಲ್ ಕೇಟಿ ಮಾಡಿಸ್ಕೊಂಡ್ ಬರ್ರಿ, ಬೇಗ ಬರ್ರಿ. ಆ ಮತ್ತ
1: ಈ ಹೆಡ್ ಮಾಸ್ಟರ್ ಇಷ್ಟು ಕಾಳಜಿ ಮಾಡೋದ್ ನೋಡಿದ್ರ ನಮ್ಮ ಶ್ರೀಮತಿ ಹೇಳಿದ್ದು ಖರೇನ ಐತಿ. ಆದ್ರೂ ಸಹಿತ ನಾನ್ ನನ್ನ ಸಾಹೇಬ್ಗೆ ಗತ್ತಿನೊಳಗ ಇರ್ಬೇಕ. ಅಲ್ರಿ ಹೆಡ್ ಮಾಸ್ಟರ, ಈ ಹಾಜರಿ ಪುಸ್ತಕದೊಳಗ ಇಬ್ರು ಶಿಕ್ಷಕರ ಸಹಿನ ಇಲ್ಲ, ರಜಾ ಚೀಟಿನೂ ಇಲ್ಲ, ಏನ್ರಪ್ಪ ಇದು?
6: ಬರ್ತಾರ್ರಿ ಸರ್ ಬರ್ತಾರ, ಒಬ್ರು ಒಂದೀಟ ಕೆಲಸ ಐತೆ ಅಂತ ಹೋಗ್ಯಾರ, ಇನ್ನೊಬ್ರು ಹೊಲ ಬಿತ್ಸಾಕಂತ ಹೋಗ್ಯಾರ, ಸಾಲಿ ಬಿಡುದ್ರೊಳಗ ಬರ್ತಾರ ಸರ್. ನೀವೇನೂ ಕಾಳಜಿ ಮಾಡಬೇಡ್ರಿ, ಇನ್ನೇನು ಬಂದಾ ಬಿಡ್ತಾರ. ಲೇ ತಮ್ಗುಳ್ರ್ಯ, ಸಾಹೇಬ್ರಿಗೆ ಎಲಿ ಅಡಿಕೆ ಸಿಗರೇಟು ತಗೊಂಡ್

0: ಬರ್ರಿಯೋ.
1: ಹೇ ಸರ, ಸಿಗರೇಟ್ ಅದು ಸೇದುದಿಲ್ರಿ, ಸುಮ್ಮನೆ ಯಾಕ ಹುಡುಗರ ಕಡೆಯಿಂದ ತರಿಸ್ತೀರಿ? ಅದೆಲ್ಲ ಸರಿ ಅನ್ಸೋದಿಲ್ಲ. ಮಕ್ಕಳ ಕಡೆಯಿಂದ ಕೆಲಸ ಮಾಡಿಸೋದು ತಪ್ಪು ಅಂತ ಗೊತ್ತಿಲ್ಲೇನ್ರಿ ನಿಮಗ?
0: ಗೊತ್ತೈತ್ರಿ ಸಾಹೇಬ್ರ, ಇಲ್ಲಿ ಹಂಗೇನ್ ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ.
2: ಏನ್ರಿ ಗೌಡ ಸುದ್ದಿ?
0: ಅಂದಂಗ ಸಾಹೇಬ್ರ, ನಿಮ್ದು ಊರ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ನೀವು ಮಾತಾಡೋ ಭಾಷೆ ಕೇಳಿದ್ರ ಆ ಕಡೆ ಗದಗಿನ ಸೈಡ್ನವ್ರ ಅಂತ ಕಾಣಿಸ್ತೈತಿ.
1: ನಾ ಯಾವ ಕಡೆದಾವಿದ್ರ ಏನಾಗೋದೈತ್ರಿ ಮಾಸ್ತರ? ಅಲ್ರಿ ಹೊರಗ್ ನೋಡ್ರಿ, ಹುಡುಗರು ಅಂಗಳದೊಳಗ ಕ್ಯಾಕಿ ಹೊಡ್ಯಾಕ್ ಹತ್ಯಾವು. ಸ್ಟಾಫ್ ರೂಮ್ ಒಳಗ ಕುಂತ ಮಾಸ್ತರ್ಗಳಿಗೆ ಕ್ಲಾಸಿನ ಕಡೆ ಮುಖ ಮಾಡಕ್ ಹೇಳ್ರಿ ಒಂದ್ ಸ್ವಲ್ಪ.
0: ಆತ್ರಿ ಸಾಹೇಬ್ರ, ಎಲ್ಲಾರು ನಿಮ್ ನಿಮ್ ಕ್ಲಾಸಿಗೆ ಹೋಗ್ರಪ್ಪ, ಇನ್ನ ನಮ್ ಸಾಹೇಬ್ರ ಕಾಳಜಿ ಮಾಡ್ತೀನಿ.
2: ಆತ್ರಿ ಸರ್.
3: ಹ್ಞೂ ಸರ್.
0: ಅಂದಂಗ ಸಾಹೇಬ್ರ, ನಾ ಹಿಂಗ್ ಕೇಳ್ತೀನಂತ ತಪ್ಪ ತಿಳ್ಕೋಬೇಡ್ರಿ. ನೀವು ವೆಜ್ ನಾನ್ ವೆಜ್? ವೆಜ್ ಅಂದ್ರ ಮಾಮೂಲಿ ಊಟ ಸಿಗತ್ರಿ, ನಾನ್ ವೆಜ್ ಅಂದ್ರ ಹೇಳ್ರಿ. ಇಲ್ಲೇ ಒಬ್ಬರ ಮನೆಯಾಗ ಸ್ಪೆಷಲ್ ಚಿಕನ್ ಮಾಡ್ತಾರ, ಒಂದು ಕೋಳಿ ಕೊಯ್ಸೇ ಬಿಡುನು.
1: ಅದೆಲ್ಲ ಬ್ಯಾಡ್ರಿಪ್ಪ, ಮಾಮೂಲಿ ಊಟ ಆದ್ರ ಸಾಕು. ನೋಡ್ರಿ, ಊಟಕ್ ಬಾಳ ಮಹತ್ವ ಕೊಡಬೇಡ್ರಿ. ಹೆಂಗ ನಡೆದೈತಿ ಸಾಲಿ? ಹುಡುಗರ ಅಭ್ಯಾಸ ಹೆಂಗ ನಡೆದದ? ದಿನ ಮಕ್ಕಳ ಹಾಜರಾತಿ ಪೂರ್ತಿ ಇರ್ತದೋ ನಿಲ್ಲೋ? ಹುಡುಗರು ಪಾಠದೊಳಗಷ್ಟೇ ಅಲ್ಲ, ಆಟದೊಳಗೂ ಭಾಗವಹಿಸಬೇಕು.
0: ಹಿಂಗಂತೀರ ಸಾಹೇಬ್ರ? ಈಗ ಮಧ್ಯಾಹ್ನದೊಳಗ ನಮ್ಮ ಆಟದ ಮಾಸ್ತರ್ ಆಟ ಆಡಿಸೋದು ನೋಡಿದ್ರ ನೀವು ದಂಗ ಬಡಿತೀರಿ. ಇದು ಹೇಳಿ ಕೇಳಿ ಹಳ್ಳಿ. ಹೊಲದಾಗ ಕೆಲಸ ಮಾಡಕ್ ಆಳ ಸಿಗಲಾರ್ದಕ್ಕ ಸಾಲಿ ತಪ್ಪಿಸಿ ಹೊಲಕ್ ಹೋಗ್ತಾರ, ಹಿಂಗಾಗಿ ಗೈರು ಉಳಿತಾರ. ಇದಕ್ಕೇನೂ ಮಾಡಕ್ ಸಾಧ್ಯಲ್ರಿ ಸಾಹೇಬ್ರ. ಸಾಹೇಬ್ರ, ನಂದೊಂದೀಟ ಹೊರಗ್ ಕೆಲಸ ಐತಿ. ಹಂಗ ನಮ್ STMC ಅಧ್ಯಕ್ಷರಿಗ ಸದಸ್ಯರಿಗ ಬರಾಕ್ ಹೇಳಿ ಬರ್ತೀನಿ ಊಟಕ್ಕ.
1: ನಿಮ್ದು ಕೆಲಸ ಮುಗಿಸ್ಕೊಂಡು ಬರ್ತೀರಿ? ಆತ್ ಹೋಗ್ಬರಿ ಸರ್. ಹೆಡ್ ಮಾಸ್ತರ, ಊಟ ಮಾತ್ರ ಬಹಳ ಭರ್ಜರಿ ಇತ್ತೇನ್ರಪ್ಪ, ಮಾಮೂಲಿ ಅಂತ ಹೇಳಿ ಈ ನಮೂನೆ ಅಡಿಗೆ ಮಾಡಿಸಿರಿ.
0: ಹಂಗಂದ್ರೆ ಹೆಂಗ್ರಿ ಸಾಹೇಬ್ರ? ಸಾಲಿಗೆ ಬಂದಂತ ಅತಿಥಿಗಳ ಕಾಳಜಿ ಮಾಡೋದು ನಮ್ ಕರ್ತವ್ಯ ಏನ್ರಿಪ್ಪ. ಸಾಹೇಬ್ರ, ಈ ಮೀಟ್ ಪುಸ್ತಕದೊಳಗ ನಿಮ್ ರಿಮಾರ್ಕ್ನು ಈಗ ಬರದ್ ಬಿಡ್ರಿ.
1: ಹ್ಮ್, ಬರೀನ್ ಬರೀನಂತ. ನಿಮ್ಮ SDMC ಕಮಿಟಿ ಮಂದಿ ಇನ್ನೂ ಬರ್ಲೇ ಇಲ್ಲಲ್ಲ, ನೀವು ಅವ್ರಿಗೆ ತಿಳಿಸಿರೋ ಏನಿಲ್ಲೋ?
0: ಅಲ್ಲೇ ಬರಾಕ್ ಹತ್ಯಾರ ನೋಡ್ರಿ, ಅವ್ರು ನಮ್ SDMC ಅಧ್ಯಕ್ಷರು, ಬಹಳ ಗಮಿಂಡಿ ಮನುಷ್ಯ ಅದಾನ್ರಿ. ಇವತ್ತನ ನಾಲ್ಕು ಸಲ ಅವ್ರ ಮನೆಗೆ ಹೋಗಿ ಹೇಳಿ ಬಂದಿಂದ ಈಗ ಟಾಕ್ ಟೀಕ್ ಆಗಿ ಬರಾಕ್ ಹತ್ಯಾನ.
4: ನಮಸ್ಕಾರ ರೀ ಸಾಹೇಬ್ರ. ಅಲ್ರಿ ಹೆಡ್ ಮಾಸ್ತರ, ನಮಗೆ ಒಂದೆರಡು ಮೂರು ದಿವಸ ಮೊದಲಾಗನ ಹೇಳ್ಬೇಕ್ರಪ್ಪ ನೀವು. ನಮ್ಮವು 108 ದಗದಿರ್ತಾವು, ಕೆಲಸ ಕಾರ್ಯ ಇರ್ತಾವು, ಹಿಂಗ ಎಕ್ದಮ್ ಹೇಳಿದ್ರೆ ಹೆಂಗ?
1: ಇರ್ಲಿ ಬಿಡ್ರಿ, ಈಗ ಬಂದಿರಲ್ಲ ಸಾಕು, ಮುಂದಿನ ಸಲ 2 ದಿವಸ ಯಾಕ, 8 ದಿವಸ ಮುಂಚಿತನ ಹೇಳ್ತಾರ.
0: ಸಾಹೇಬ್ರ, ಗೈರಾದ ಮಕ್ಕಳ ಹಾಜರಾತಿ ಸಲುವಾಗಿ ಊರಿನ ಓಣಿಗಳಲ್ಲಿ ಹೋಗಾಕ ಎಲ್ಲಾ ತಯಾರ ಮಾಡಿವ್ರಿ. ನಮ್ ಹುಡುಗರು ಬ್ಯಾಂಡ್ ಬಾರಿಸಿಗೋ ಅಂತ ಮುಂದೆ ನಡೀತಾರ್ರಿ. ನಮ್ಮ ಅಧ್ಯಕ್ಷರು ತಾವು ಹಿಂದಿಯಿಂದ ಬರಬೇಕ್ರಿ.
1: ಹಾ ಹಾ, ಆತ್ ನಡ್ರಿ. ಪ್ರೊಸೀಜರ್ ಪ್ರಕಾರ ಎಲ್ಲಾ ಮುಗಿಸ್ಬೇಕಲ್ಲ, ಆಗ್ಲೇ 6 ಗಂಟೆ ಆಗತೈತಿ, ನಾನಿನ್ನು ಊರ್ ಮುಟ್ಟಬೇಕು. ನಡ್ರಿ ನಡ್ರಿ.
0: ಗುದ್ದೇ ಬಿಡ್ತಲ್ಲಪ್ಪ,
1: ಹಕ್ಕೊಂಡ್ ತಿಕ್ಕಾಕತ್ತೈತಿ, ಬಿಡಿಸ್ವಾಲ್ರಲ್ಲ.
0: ಸಾಹೇಬ್ರ ಕೈ ಹಿಡ್ಕೊಳ್ರಿ, ನನ್ ಮೇಲೆ ಹೆದರ್ ಕೈ ಹೇಳ್ರಿ.
1: ಅವ್ವ ಸ್ವಂಟ.
0: ಅಯ್ಯಯ್ಯೋ ಸಾಹೇಬ್ರ, ನಿಮ್ ಬಟ್ಟೆ ಎಲ್ಲ ಹೊಲಸ ಆದ್ವಲ್ರಿ.
1: ಎಮ್ಮಿ ಕೆಳಗ್ ಹಾಕೊಂಡ್ ತಿಕ್ಕಿ ಹಂಗ ಇರ್ತಾವನ್ರಿ, ಹೊಲಸ ಆಗುವ. ನಾವು
0: ಕರೆಂಟ್ ಬೇರೆ ಹೋಗೈತಿ,
1: ಏನ್ರ ಆಗವಲ್ತಕ್ಕ. ಮೊದಲ ಸಾಲಿಗೆ ಹೋಗೋಣ ನಡ್ರಿ. ಇನ್ನು ನೀವ್ ಏನ್ ಮಾಡ್ರಿ ಬಿಟ್ರಿ, ಅವನ್ನೆಲ್ಲ ಪರಿಶೀಲನೆ ಮಾಡ್ಬೇಕು, ನಾ ವಿಸಿಟಿಗೆ ಸಹಿ ಮಾಡ್ಬೇಕು, ಕೆಲಸ ಅದಾವ್ ನಡ್ರಿ, ಸಾಲಿಗೆ ಹೋಗೋಣ ನಡ್ರಿ.
0: ಸಾಹೇಬ್ರ, ಉಳಿದದ್ದು ನಮ್ ಮಾಸ್ತರ್ಗಳು ನೋಡ್ಕೊಂತಾರ. ಅಗಲೇ ಗಂಟಿ 8 ಹೊಡೆದದ, ಕಡೆ ಬಸ್ 8 ದಾಟತ್ತ, ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ನಡ್ರಿ.
1: 8 ದಾಟತ್ರ?
0: ಹೌದ್ರಿ.
1: ನಡ್ರಿ ಹಂಗಾರ ಹೆಡ್ ಮಾಸ್ತರ್ ನಡ್ರಿ, ಸಾಕಿನ್ ನನಗೆ ಸಾಹೇಬ್ಕಿ, ನನ್ನ ಬಸ್ ಹತ್ತಿಸ್ಬಿಡ್ರಿ. ಅಂದಂಗ ಮಾಸ್ತರ್ರಿ
0: ಹೇಳ್ರಿ,
1: ಸಾಲ್ ಬಿಟ್ರು ಇಬ್ರು ಮಾಸ್ತರ್ ಇನ್ನೂ ಬರ್ಲೇ ಇಲ್ಲಲ್ರಿ ಅವರು.
0: ಸಾಹೇಬ್ರ, ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ನಾಳೆ ಅವ್ರು ಬಂದ್ ಕೂಡ್ಲೇ ಸಹಿ ಮಾಡಿಸ್ತೀನಿ. ಸಾಹೇಬ್ರ ಸಾಹೇಬ್ರ, ಬಸ್ ಬಂತು, ಬಂದೇ ಬಿಡ್ತು ನೋಡ್ರಿ, ನೀವು ಹತ್ತೆ ಬಿಡ್ರಿ.
1: ಆತಾತ್ರಿ.

0: ನಾನು ಬರ್ತೀನಿಪ್ಪ ಹೆಡ್ ಮಾಸ್ತರ್, ನಿಮ್ದು ಭಾಳ ಉಪಚಾರ ಆತು, ನಿಮಗೊಂದು ಥ್ಯಾಂಕ್ಸ್ ಏನ್ರಿಪ್ಪ. ಅಂದಂಗ ಮಾಸ್ತರ್ ಮತ್ತೆ ಆ ಇಬ್ರು ಮಾಸ್ತರ್ಗಳು ಸೈ ತಗೊಳ್ಳೋದು ಮಾತ್ರ ಮರಿಬೇಡ್ರಿಪ್ಪ. ಮತ್ತ
1: ಆತ್ ಸಾಹೇಬ್ರ, ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಹೋಗಿ ಬರ್ರಿ ಸಾಹೇಬ್ರ.
0: ಅಮ್ಮಿ ಗುದ್ದೈತಿ, ಆರಾಮಾಗಿ ಎಲ್ಲಿ ಹೋಗ್ಬೋದು. ಅಬ್ಬ ಸಾಕಾತ್ಪ ಈ ಸಾಹೇಬಿ, ಸಾಕಾತ್ ದನ ಬೇರೆ ಇಲ್ಲೇ ಗುದ್ದಿಬಿಟ್ಟ ಸೊಂಟಕ್ಕ. ಅವ್ವಾ ಶ್ರೀಮತಿ, ಏ ಶ್ರೀಮತಿ
2: ಬಂದಿರಿ. ಏನಂತೀರಿ ಸಾಹೇಬ್ರು, ಹೆಂಗಿತ್ ನಿಮ್ ಸಾಹೇಬ್ಕಿ?
0: ನನ್ನ ಸಾಹೇಬ್ಕಿನ? ನಂದು ನಂದು ಸೋತ್ ಸಾಹೇಬ್ಕಿ. ಸಾಹೇಬ್ಕಿ
3: ಸೋತ ಸಾಹೇಬ್ಕಿ ಕಿರುನಾಟಕ ಕೇಳಿದಿರಿ. ರಚನೆ ಜಯಪ್ರಕಾಶ್ ಅಬ್ಬಿಗೇರಿ. ಪಾತ್ರ ಪರಿಚಯ ಮಲ್ಲೇಶಿ ಬಸವರಾಜ್ ಗುಡ್ಡಪ್ಪನವರ್, ಶ್ರೀಮತಿ ರೇಖಾ ಮಹೇಶ್ ಬನ್ನಿಕೊಪ್ಪ, ಹೆಡ್ ಮಾಸ್ಟರ್ ಶರಣ ಬಸವನಗೌಡ ಪಾಟೀಲ್, ಅಧ್ಯಕ್ಷ ಚಿದಂಬರಮೂರ್ತಿ. ಧ್ವನಿ ನೀಡಿದವರು ಸತೀಶ್ ಭೂದಪ್ಪನವರ್ ಹಾಗೂ ಭರತ್ ಚಿನಗಣ್ಣವರ್. ಸಂಕಲನ ತ್ರಿವೇಣಿ ಬೆಟಗೇರಿ. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಸುರೇಖಾ ಸುರೇಶ್.
4: ಆಕಾಶವಾಣಿ ಧಾರವಾಡ.

0: ಕಾರ್ಯಕ್ರಮ ಗಿಳಿವಿಂಡು. ಇಂದಿನ ಗಿಳಿವಿಂಡು ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಡಾಕ್ಟರ್ ಕೃತಿ ಕಿನ್ನಾಳ್ ಅವರೊಂದಿಗೆ ಮಾತುಕತೆ, ಮಕ್ಕಳ ಆಹಾರ ಹೇಗಿರಬೇಕು ಈ ವಿಷಯ ಕುರಿತು ಮಾತನಾಡುತ್ತಾರೆ. ನಂತರ ಮಕ್ಕಳ ಹಾಡುಗಳನ್ನು ಕೇಳುವಿರಿ.
1: ಮುದ್ದು ಮಕ್ಕಳೇ, ಇವತ್ತ ನಮ್ಮ ಜೊತೆ ನೀವೆಲ್ಲ ಏನು ಊಟ ಮಾಡಬೇಕು, ನಿಮ್ಮ ಆರೋಗ್ಯ ಚಂದಿರಬೇಕು, ನೀವು ಆರೋಗ್ಯಕರ ಮಕ್ಕಳಾಗಿ ಬೆಳೀಬೇಕು ಅಂದ್ರ ಏನೆಲ್ಲ ತಿನ್ನಬೇಕು ಅನ್ನೋದ್ರ ಮಾಹಿತಿ ಕೊಡ್ಲಿಕ್ಕಾಗಿ ನಮ್ಮ ಸ್ಟುಡಿಯೋಕ್ಕ ನಾವು ಡಾಕ್ಟರ್ ಕೃತಿ ಕಿನ್ನಾಳ್ ಅವರನ್ನ ಕರೆಸಿದ್ದೀವಿ. ಇವರು ಆಹಾರ ತಜ್ಞರಾಗಿ ಧಾರವಾಡದಲ್ಲಿ ತಮ್ಮದೇ ಆದಂತಹ ಕ್ಲಿನಿಕ್ ಹೊಂದಿದ್ದಾರೆ. ಡಾಕ್ಟರ್ ಕೃತಿ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ನಾವೀಗ ನೋಡ್ತೀವಿ, ಮಕ್ಕಳು ಬೆಳಗ್ಗೆ ಆದ ತಕ್ಷಣ 4 ವರ್ಷಕ್ಕ ಮಕ್ಕಳು ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರ, ಸ್ಕೂಲು ಪ್ಲೇ ಹೋಮು ಅಂತ ಹೇಳಿ. ಅವಾಗಿಂದ ಶುರುವಾಗಿ ಅವರ ಶೈಕ್ಷಣಿಕ ಜೀವನ ಮುಂದುವರಿತಿರ್ತದ. ಪ್ರತಿದಿನ ಮಕ್ಕಳು ಎದ್ದ ತಕ್ಷಣ ಏನ್ ಮಾಡ್ತಾರಂದ್ರ ಬ್ರೇಕ್ಫಾಸ್ಟ್ ಮಾಡಂಗಿಲ್ಲ. ತಂದೆ ತಾಯಿಗೆ ಒಂದ್ ದೊಡ್ಡ ಸವಾಲು, ಖಾಲಿ ಹೊಟ್ಟಿಲೆ ಹೋಗ್ತೀನಿ ಅಂತ ಹೇಳ್ತಾರ. ಭಾಳ ಒತ್ತಾಯ ಮಾಡಿದ್ರ ಬರೀ ಒಂದ್ ಗ್ಲಾಸ್ ಹಾಲು ಕುಡಿತಾರ ಕೆಲವು ಮಕ್ಕಳು, ಹಂಗ ಹೋಗ್ಬಿಡ್ತಾರ. ಇದೆಷ್ಟು ಸರಿ ಅಂತೀರಿ ನೀವು?
2: ಬರೇ ಹಾಲು ಸಫಿಶಿಯಂಟ್ ಆಗಲ್ಲ ಬೆಳಿಗ್ಗೆ ಬೆಳಿಗ್ಗೆ. ನಾ ಏನ್ ಹೇಳ್ತೀನಿ ಅಂದ್ರೆ, ಎದ್ದ ತಕ್ಷಣ ಹಲ್ಲುಜ್ ತಕ್ಷಣನೇ ಹಾಲು ಕೊಡಿ. ಅಂದ್ರೆ ಆ ಗ್ಯಾಪ್ ಅಲ್ಲಿ ಏನ್ ರೆಡಿ ಆಗ್ತಾರಲ್ಲ, ಆ ಗ್ಯಾಪ್ ಅಲ್ಲಿ ಮತ್ತೆ ಹಶುವಾಗಿರತ್ತೆ. ಬಟ್ ನೀವು ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ನೀವು ಹೋಗೋಬೇಕಿದ್ರೆ ಹಾಲು ಕೊಟ್ರೆ ಹಶು ಮುಚ್ಚೋಗತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ, ಸ್ಕೂಲ್ಗೆ ಹೋಗೋಕಿನ್ನ 2 ತಾಸು ಮುಂಚೆ ಹೇಳ್ತಾರಲ್ಲ, ಎದ್ದ ತಕ್ಷಣ ಅವ್ರಿಗೆ ಹಾಲು ಕೊಡಿ. ಅದಾದ್ಮೇಲೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಇಸ್ ಮ್ಯಾಂಡೇಟರಿ, ಕೊಡಲೇಬೇಕು. ಬಿಕಾಸ್ ದೇ ಆರ್ ಗ್ರೋಯಿಂಗ್ ಚಿಲ್ಡ್ರನ್, ಗ್ರೋತ್ ಆಗ್ತಾ ಇರುತ್ತೆ. ಪ್ರೋಟೀನ್ ಎಲ್ಲದಕ್ಕೂ ಬೇಕು, ಮಸಲ್ ಗ್ರೋತ್ ಪ್ಲಸ್ ಸಪೋರ್ಟಿವ್ ಹೇರ್ ಸ್ಕಿನ್ ಎಲ್ಲದಕ್ಕೂ ಗ್ರೋಯಿಂಗ್ ಫೇಸ್ಗೆ ಪ್ರೋಟೀನ್ ಇರಲೇಬೇಕು. ಸೊ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಹೇಳ್ತೇನೆ ನಾನು. ನಂಬರ್ 1 ಏನು ಅಂದ್ರೆ ಬೇಸನ್ ಚೀಲ ಅಂತೀವಿ, ಕಡಲೆ ಹಿಟ್ಟಿನ ದೋಸೆ.
1: ಕಡಲೆ ಹಿಟ್ಟಿನ ದೋಸೆ ನೀವು ಹೇಳಿದ್ರಿ, ಉತ್ತರ ಕರ್ನಾಟಕದ ಭಾಗದೊಳಗ ಅಥವಾ ಈ ಭಾರತದ ಪೂರ್ತಿ ಅಂತ ಹೇಳಬೇಕು, ಬಹಳಷ್ಟು ಮನೆಯೊಳಗ ಫಸ್ಟ್ ಪ್ರಿಫರೆನ್ಸ್ ಕುಟುಂಬದ ಏನಿರ್ತದಂದ್ರ ನಾವು ಅವಲಕ್ಕಿ ಮಾಡ್ತೀವಿ, ಇಲ್ಲಾಂದ್ರೆ ಗೋಧಿ ರವಾದ ಉಪ್ಪಿಟ್ಟು ಮಾಡ್ತೀವಿ. ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ಚಪಾತಿ, ಚಪಾತಿ ಕೆಲವೊಮ್ಮೆ ದೋಸೆ ಮಾಡ್ತೀವಿ. ಇವ 4 ಐಟಮ್ ಎಲ್ಲಾ ಮನೆಯೊಳಗ ಆಲ್ಮೋಸ್ಟ್ ಮಾಡ್ತಾರ. ಇದನ್ನ ನಾವು ಹೆಂಗ ಪ್ರೋಟೀನ್ ಭರಿತ ಮಾಡಬಹುದು ಅಂತ ಹೇಳ್ತೀರಿ ಮಕ್ಕಳಿಗೆ, ಇದನ್ನ ಆರೋಗ್ಯಕರ ಹೆಂಗ್ ಮಾಡಬಹುದು ನಾವು ಅಂತ?
2: ನೀವ್ ಹೇಳಿದ್ರಲ್ಲ ಅವಲಕ್ಕಿ ಪೋಹಾ ಅಂತೀವಿ, ಅವಲಕ್ಕಿ ಕೊಡ್ತೀವಿ, ಮತ್ತೆ ಮಂಡಕ್ಕಿ ಕೊಡ್ತೀವಿ. ಬಟ್ ಈ ಬೈ ಡಿಫಾಲ್ಟ್ ಏನಾಗತ್ತೆ, ಅವಲಕ್ಕಿನೂ ರೈಸ್ ಮಂಡಕ್ಕಿನೂ ರೈಸ್ ಎರಡೂ ನಾವು ಬ್ರೇಕ್ಫಾಸ್ಟ್ ಅಲ್ಲೂ ಕೊಡ್ತೀವಿ, ಅಂಡ್ ಇನ್ ದ ಫಾರ್ಮ್ ಆಫ್ ರೈಸ್ ಲಂಚ್ ಅಲ್ಲೂ ಕೊಡ್ತೀವಿ, ಡಿನ್ನರ್ ಅಲ್ಲೂ ಕೊಡ್ತೀವಿ. ಇದ್ರಲ್ಲಿ ಪ್ರೋಟೀನ್ ಅಂಶ ತುಂಬಾ ಕಮ್ಮಿ. ಸೊ ಏನ್ ಮಾಡ್ಬೇಕು ಅಂದ್ರೆ,

0: ಇದರಲ್ಲಿ ಸ್ವಲ್ಪ ಪೋರ್ಷನ್ ಇಟ್ಟು ಪನೀರ್ ಸ್ವಲ್ಪ ಎಣ್ಣೆದಲ್ಲಿ ತಾಳ್ಸಿದ್ರೆ ಅದು ಪ್ರೋಟೀನ್ ಸಪೋರ್ಟ್ ಮಾಡುತ್ತೆ. ವಿಟಮಿನ್ ಮಿನರಲ್ಸ್ ಹೋಗ್ಬೇಕು ಅಂದ್ರೆ ಒಂದು ಕಟೋರಿ ಯಾವ್ದಾರ ಫ್ರೂಟ್ ಲೈಕ್ ಪಪಾಯ ಆಯ್ತು, ಆಪಲ್ ಆಯ್ತು, ಗ್ವಾವಾ ಆಯ್ತು, ಒಂದು ವಿಟಮಿನ್ ಮಿನರಲ್ ಕಂಟಿನ್ಯೂ ಸಪೋರ್ಟ್ ಹೋಗ್ಬೇಕು, ಬ್ಯಾಲೆನ್ಸ್ ಆಗ್ಬೇಕು. ಬರೇ ಪೋಹಾ ಕೊಟ್ರೆ ಅದರಲ್ಲೂ ಪೋಹಾದಲ್ಲೂ ವೆಜಿಟೇಬಲ್ಸ್ ಹಾಕ್ಲೇಬೇಕು, ದೊಣ್ಮೆಣಸಿನ್ಕಾಯಿ, ಮಟರು, ಟೊಮ್ಯಾಟೊ. ಸೊ ಇದೆಲ್ಲಾನು ಅದೇ ಈಕ್ವಲ್ ಪೋರ್ಷನ್ ಅಲ್ಲಿ ಹೋಯ್ತು ಅಂದ್ರೆ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಆಗತ್ತೆ, ವಿತ್ ಆಲ್ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಮತ್ತೆ ಹೆಲ್ದಿ ಕಾರ್ಬ್ ಅದಾಗತ್ತೆ. ಸೊ ಇದೇ ತರ
1: ಅಂದ್ರೆ ಬೆಳಗಿನ ಉಪಹಾರ ತಯಾರ ಮಾಡ್ತೀವಿ, ಅದ್ರೊಳಗೆ ಪ್ರೋಟೀನ್ ಇರು ಹಂಗ ನೋಡ್ಕೋಬೇಕು, ಅದ್ರ ಜೊತೆಗೆ ಸ್ವಲ್ಪ ಹಣ್ಣು ಇರಬೇಕು, ಸ್ವಲ್ಪ ತರಕಾರಿ ಇರಬೇಕು, ಅದ್ರ ಜೊತೆಗೆ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಸಮತೋಲಿತ ಆಹಾರ ಕೊಡಬೇಕು ಅಂತ ಹೇಳ್ತೀರಿ ನೀವು. ಇನ್ನು ಒಂದಂದ್ರೆ ಈ ಮಕ್ಕಳಿಗೆ ಡಬ್ಬಿ ಏನ್ ಕಟ್ಟಬೇಕು, ಟಿಫಿನ್ ಏನ್ ಕಟ್ಟಬೇಕು ಅನ್ನೋದು ಎಲ್ಲಾ ತಾಯಂದ್ರಿಗೆ ಬರುವಂತ ಒಂದು ವಿಚಾರ. ಪ್ರತಿದಿನ ಏನ್ ಕೊಡೋಣ ನಾವು, ಅದು ಮಕ್ಕಳು ತಿನ್ನಲೂಬೇಕು. ಕೆಲವು ಮಕ್ಕಳಿಗೆ ರೂಢಿ ಇರ್ತದೆ, ಅವ್ರ ಬಾಯಿಗೆ ರುಚಿ ಹತ್ತಲಿಲ್ಲ ಅಂದ್ರೆ ಅವ್ರು ತಿನ್ನುವುದಿಲ್ಲ, ಡಬ್ಬಿ ಅಕ್ಕಡಿ ಕಡೆ ಹಾಕಿ ಅರ್ಧಂಬರ್ಧ ತಿಂದು ಬರ್ತಾರ. ಈ ರೀತಿ ಎಲ್ಲ ಮಾಡೋ ತಪ್ಪಿಸ್ಬೇಕಂದ್ರೆ ನಾ ಅವರ ಡಬ್ಬಿಗೆ ನಾವು ಹೆಂಗ ಕಟ್ಟಬೇಕು ಲಂಚ್ ಬಾಕ್ಸ್ ಅಂತ ಹೇಳ್ತೀರಿ?
0: ಇದರಲ್ಲೂ ಡಬ್ಬಿಲೂ ಈಗ ನಾವ್ ಏನ್ ಕಟ್ತಾ ಇದೀವಿ ಅದರಲ್ಲೂ ನಾವು ಲಕ್ಷ್ಯ ಇಟ್ಕೋಬೇಕು ಪ್ರೋಟೀನ್ ಹೋಗ್ತಾ ಇದೆಯೋ ಇಲ್ಲೋ ಅಂತ. ಈಗ ಗ್ರೀನ್ ಪೀಸ್ ಅಂತೀವಿ, ಗ್ರೀನ್ ಪೀಸ್ ಇಸ್ ಪ್ರೋಟೀನ್. ಇದರಲ್ಲೂ ನಾವು ಮಟರ್ ಉಸುಳಿ ಅಂತ ಮಾಡ್ತೀವಲ್ಲ, ಗ್ರೀನ್ ಪೀಸ್ ಉಸುಳಿ, ಅದ್ರ ಜೊತೆಗೆ ಸ್ವಲ್ಪ ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ನಿಂಬೆ ಹಣ್ಣು ಇಟ್ಕೊಂಡು ಅದನ್ನ ಇನ್ಸ್ಟೆಡ್ ಆಫ್ ಚಪಾತಿ, ಬರೇ ಚಪಾತಿ, ದಿಸ್ ಇಸ್ ನ್ಯೂಟ್ರಿಷಿಯಸ್ ವಿಚ್ ಇಸ್ ಲೈಕ್ ಗ್ರೀನ್ ಪೀಸ್. ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಪಲ್ಯಗಳು ಹೆಚ್ಚು ಹಾಕಿದ್ರೆ, ಕೆಲವು ಮಕ್ಕಳು ಎರಡ್ ಡಬ್ಬ ತಗೊಂಡು ಹೋಗ್ತಾರೆ ಬಿಕಾಸ್ ಶಾರ್ಟ್ ಬ್ರೇಕ್ ಅಂತ ಮಾಡ್ತಾರೆ, ಆ ಶಾರ್ಟ್ ಬ್ರೇಕ್ ಅಲ್ಲಿ ಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಕೊಡಿ, ಲೈಕ್ 5 ಬಾದಾಮಿ ಆಯ್ತು, 5 ಅಥವಾ 6 ಕ್ಯಾಶ್ಯೂಸ್ ಆಯ್ತು. ಈಗ ಕ್ಯಾಲ್ಶಿಯಂ ಇಸ್ ವೆರಿ ಇಂಪಾರ್ಟೆಂಟ್, ಕ್ಯಾಲ್ಶಿಯಂ ಅಂದ್ರೆ ಅದರಲ್ಲಿ ಒಂದು ಅಂಜೂರ ಹಾಕಿ, ಮತ್ತೆ ಡ್ರೈಡ್ ಅಪ್ರಿಕಾಟ್ ಹಾಕ್ಬಹುದು ಕ್ಯಾಲ್ಶಿಯಂ ಸಪೋರ್ಟ್ಗೆ, ಡೇಟ್ಸ್ ಹಾಕ್ಬಹುದು, ಇದೆಲ್ಲ ಒಂದು ಶಾರ್ಟ್ ಅವ್ರಿಗೆ ಈಸಿನೂ ಆಗತ್ತೆ, ಟೇಸ್ಟಿನೂ ಆಗತ್ತೆ ತಿನ್ಲಿಕ್ಕೆ, ಆಮೇಲೆ ನ್ಯೂಟ್ರಿಷಿಯಸ್ ಆಯ್ತು. ಕಂಪ್ಲೀಟ್ ಸಪೋರ್ಟ್ ಸಿಸ್ಟಮ್ ನೋಡ್ಬೇಕು ಎವ್ರಿ ಮೀಲ್ ಅಲ್ಲಿ. ಒಂದು ನೋಟ್ ಏನ್ ಮಾಡ್ಬೇಕು ಅಂದ್ರೆ ಪ್ರೋಟೀನ್ ಅಂಶ ಹೋಗ್ಲೇಬೇಕು, ಬಿಕಾಸ್ ಗ್ರೋಯಿಂಗ್ ಫೇಸ್ ಇದೆ, ಅದು ಬೇಕೇ ಬೇಕು.
1: ಮೇಡಮ್, ಈಗ ಬಹಳಷ್ಟು ಮನೆಯೊಳಗ ತಾಯಂದ್ರು ಮಕ್ಕಳ ಡಬ್ಬಿಗೆ ನಾವು ಬಹಳ ಸರಳ ಅಂದ್ರ ಒಂದು ಪುಳಿಯೋಗರೆ ರೆಡಿಮೇಡ್ ಪ್ಯಾಕೆಟ್ ತಂದಿಟ್ಟಿರ್ತೀವಿ, ಮತ್ತ ಲಿಂಬೆ ಹಣ್ಣಿನ ಚಿತ್ರಾನ್ನ ಇವಷ್ಟ ಕಟ್ಬಿಡ್ತೀವಿ, ಅದ್ರ ಜೊತೆಗೆ ನಾವು ಏನೂ ಕೊಡೋದಿಲ್ಲ. ಈ ರೀತಿ ಡಬ್ಬಿ ಕಟ್ತೀವಿ, ಅವ್ರ ಮನಿ ಬಂದ್ಮೇಲೆ ಬರೀ ಅನ್ನ ಬೇಳೆ ಸಾರು ತಿಂತಾರೆ. ಚಿತ್ರಾನ್ನ ಪುಳಿಯೋಗರೆ ನಾವು ಕಟ್ತೀವಿ ಅಂತ ಹೇಳಿದ್ರೆ ಅದರ ಜೊತೆ ಒಳಗ ಡಬ್ಬಿ ಒಳಗ ಏನ್ ಹಾಕಿ ಪ್ರೋಟೀನ್ ಕೊರತೆ ನೀಗಿಸಬಹುದು ಅಂತ ನೀವು ಹೇಳ್ತೀರಿ?
0: ಈಗ ನಟ್ಸ್ ಅಂಡ್ ಸೀಡ್ಸ್ ಅಂತ ಬಂದಿದೆ, ಒಂದ್ ಸ್ವಲ್ಪ ಪೋರ್ಷನ್ ಹಾಕಿ. ಈಗ ಪುಳಿಯೋಗರೆ ಹಾಕ್ತಾ ಇದ್ರೆ ಸ್ವಲ್ಪ ಪೋರ್ಷನ್ ಹಾಕಿ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ, ಮತ್ತೆ ಇದ್ರಲ್ಲಿ ಸೀಡ್ಸ್ ಅಲ್ಲಿ ಸನ್ಫ್ಲವರ್ ಸೀಡ್ಸ್. ಈಗ ನಾವು ಈ ವೆಜಿಟೇರಿಯನ್ ಇದ್ರೆ ಸ್ಪೆಸಿಫಿಕಲಿ ಒಮೇಗಾ 3 ಫ್ಯಾಟ್ಸ್ ಏನಿದೆ ಅದು ಮಕ್ಕಳಿಗೆ ಅಥವಾ ವೆಜಿಟೇರಿಯನ್ ಇದರಲ್ಲಿ ನಮ್ಮಲ್ಲಿ ಸೋರ್ಸಸ್ ಇಲ್ಲ, ನಾನ್ ವೆಜ್ ಸೋರ್ಸಸ್ ಜಾಸ್ತಿ ಇದೆ. ಸೊ ವೆಜಿಟೇರಿಯನ್ ಅಲ್ಲಿ ಇರೋದೇ ಸೀಡ್ಸ್. ಸೀಡ್ಸ್ ಅಲ್ಲಿ ಸನ್ಫ್ಲವರ್ ಸೀಡ್ಸ್ ಆಯ್ತು, ಪಂಪ್ಕಿನ್ ಸೀಡ್ಸ್ ಆಯ್ತು, ಇದು ಆಮೇಲೆ ಬಾದಾಮಿ ಏನಿದೆ ಇವೆಲ್ಲಾನು ಹಾಕಿ ಅದು ಇನ್ನೊಂದು ಸಣ್ಣ ಚಿಕ್ಕ ಡಬ್ಬ ಮಾಡಿದ್ರೆ ಅದು ಪ್ರೋಟೀನು ಹೋಯ್ತು, ಫೈಬರ್ ಹೋಯ್ತು, ಒಮೇಗಾ 3 ಫ್ಯಾಟ್ಸು ಹೋಯ್ತು, ವಿಚ್ ಇಸ್ ಅಗೇನ್ ವೆರಿ ಗುಡ್ ಫಾರ್ ಇಮ್ಯುನಿಟಿ, ಗ್ರೋತ್ ಸಪೋರ್ಟ್ ಅಂಡ್ ಆಲ್ಸೋ ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ಎಲ್ಲ ಅಂತೀವಲ್ಲ ಅದು ಇಂಪ್ರೂವ್ ಆಗುತ್ತೆ. ಆಮೇಲೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಏನಿದೆ ಅಲ್ಲ ಅದು ಸಪೋರ್ಟ್ ಆಗುತ್ತೆ, ಮ್ಯಾಗ್ನೀಷಿಯಂ ಬೇಕು, ಇದೆಲ್ಲಾನು ಹೋಗುತ್ತೆ ಇದರ ಜೊತೆಗೆ. ಸೊ ಇದು ಇಂಪಾರ್ಟೆಂಟ್ ಇದೆ. ಪೋರ್ಷನ್ ಕಮ್ಮಿ ಮಾಡಿ ರೈಸ್ದು, ಬಾಕಿ ಸಪೋರ್ಟ್ ಮಾಡಲಿಕ್ಕೆ ಮತ್ತೆ ಈ ಕಡೆ ಒಂದು ಸ್ಮಾಲ್ ಡಬ್ಬದಲ್ಲಿ ಹಾಕಿ, ಬಿಕಾಸ್ ಹೆಲ್ದಿ ಕಾರ್ಬ್ ಹೋಗುತ್ತೆ ಜೊತೆಗೆ ಪ್ರೋಟೀನ್ ರಿಚ್ ಫುಡ್ ಹೋಗುತ್ತೆ.
1: ಮೇಡಮ್, ಈಗ ನಮ್ಮ ದ್ವಿದಳ ಧಾನ್ಯಗಳು ಕಡಲೆ ಇರ್ಬೋದು, ಹೆಸರು ಕಾಳು ಇರ್ಬೋದು, ಅದ್ರ ಜೊತೆ ಬೇರೆ ಈ ವಟಾಣಿ ಕಾಳು ಇರ್ಬೋದು, ಇವೆಲ್ಲ ಇರ್ತಾವ. ನನಗ ನೆನಪಿದ್ದಂಗ ನಮ್ಮ ತಾಯಿ ನನಗ್ ಪುಳಿಯೋಗರೆ ಕಟ್ಟದಾಗ ಒಂದು ಬೌಲ್ ಈ ವಟಾಣಿ ಕಾಳು ಇರ್ಲಿ, ಹೆಸರು ಕಾಳು ಇರ್ಲಿ, ಅಥವಾ ಕಡಲೆಕಾಳು ಇರ್ಲಿ, ಅವರು ನೆನೆಸ್ತಿದ್ರು. ಅದನ್ನ ನೆನೆಸಿ ಅವನ್ನ ಸ್ವಲ್ಪ ಬೇಯಿಸಿ ಆ ಚಿತ್ರಾನ್ನದೊಳಗೂ ಹಾಕೋದು, ಪುಳಿಯೋಗರಿಯೊಳಗೂ ಹಾಕೋದು. ಈ ರೀತಿನೂ ಮಾಡೋದ್ರಿಂದ ಬಹುಶಃ ನಾವು ಸ್ವಲ್ಪ ಪ್ರೋಟೀನ್ ಪೂರೈಕೆ ಮಕ್ಕಳಿಗೆ ಮಾಡಬಹುದು. ಮಾಡೋ ಚಿತ್ರಾನ್ನದೊಳಗ ಈ ದ್ವಿದಳ ಧಾನ್ಯಗಳು, ಮೊಳಕೆ ಬರ್ತ ಧಾನ್ಯ ಹಾಕ್ಬಿಡೋದು. ಈ ಚಿತ್ರಾನ್ನ ಅಂದ್ರೆ ಬರೀ ಅನ್ನ ಅಲ್ಲ, ಅದ್ರೊಳಗ್ ಕಾಳು ಇದ್ದ ಇರ್ತಾವ ಅನ್ನೋದನ್ನ ಅವರಿಗೆ ನಾವು ಬಿಂಬಿಸ್ಬಿಡ್ಬೇಕು. ಏನಂತೀರಿ ನೀವು?
0: ಮೊದ್ಲಿಂದಾನೇ ರೂಢಿ ಮಾಡಿದ್ರೆ ಅದು ಹ್ಯಾಬಿಟ್ ಆಗತ್ತೆ. ಈಗ ಬರೀ ರೈಸೇ ಹ್ಯಾಬಿಟ್ ಮಾಡ್ಬಿಟ್ರೆ ಬರೀ ರೈಸೇ ತಗೋತಾರೆ, ಆಮೇಲೆ ಸದ್ ದಿವಸ ರೂಢಿ ಮಾಡಿದ್ರೆ ಅವ್ರ ಮಧ್ಯ ಇದೇನ್ ಬಂತು ಅಂತಾರೆ. ರೈಸ್ ಜೊತೆಗೆ ಛೋಲೆ ಅಂತೀವಲ್ಲ, ಚಿಕ್ಪಿ ಜೊತೆಗೆ ನಿಂಬೆ ಹಣ್ಣು ಕಂಬೈನ್ ಮಾಡಿದ್ರೆ ಐರನ್
1: ಅಂದ್ರೆ ಕಡಲೆಕಾಳು
0: ಛೋಲೆ ಅಂತೀವಿ, ಅಥವಾ ಚಿಕ್ಪಿ ಅಥವಾ ಕಡಲೆಕಾಳು ಅಂತೀವಿ. ಇದು ರೈಸ್ ಜೊತೆಗೂ ಹಾಕ್ಬೋದು, ಅಥವಾ ಸಪರೇಟ್ ಬೇಕು ಅಂತಂದ್ರೂ ಸಪರೇಟ್ ಡಬ್ಬ ಮಾಡಿ ಅದಕ್ಕೆ ನಿಂಬೆ ಹಣ್ಣು ಸ್ವಲ್ಪ ವೆಜಿಟೇಬಲ್ ಆದ್ರೆ ಐರನ್ ಅಬ್ಸಾರ್ಪ್ಷನ್ ಗೆ ಹೆಲ್ಪ್ ಆಗುತ್ತೆ. ಸ್ಪ್ರೌಟ್ಸ್ ಇದ್ದೇ ಕುಕ್ಕರ್ ಅಲ್ಲಿ ಕೂಗಿಸಿ ಸ್ವಲ್ಪ ಶೇಂಗಾ ಹಾಕಿ ಸ್ವಲ್ಪ ಸ್ಪೈಸಸ್ ಹಾಕಿ ಬರೀ

0: ಸ್ಪ್ರೌಟ್ಸನ್ನೇ ಕೊಡ್ಬೋದು. ಬ್ಲಾಕ್ ಚೆನ್ನದ ಗುಗ್ರಿ ಕಾಳು ಮಾಡ್ತೀವಲ್ಲ, ಗುಗ್ರಿ ಕಾಳನ್ನ ಸ್ವಲ್ಪ ನೆನೆಸಿ ಅದನ್ನ ಸೀಟಿ ಕೂಗಿಸಿ ಹೆಂಗಾರ ಮಾಡಿ ಕಡ್ಲಿಕಾಳು,
1: ಅದ್ರೊಳಗ ಕಾಬೂಲಿ ಕಡ್ಲೆ ಇರ್ತಾವ, ಅದ್ರೊಳಗ ಕಪ್ಪು ಕಡ್ಲೆನೂ
0: ಇರುತ್ತೆ,
1: ಈ ಬೇರೆ ಬೇರೆ ತರದ ಕಡ್ಲೆಕಾಳು ಇರ್ತಾವ. ವಟಾಣಿ ಒಳಗೂ ಬಹುಶಃ ಕರಿ ವಟಾಣಿ, ಸಣ್ಣ ವಟಾಣಿ, ಜವಾರಿ ವಟಾಣಿ ಇರ್ತದ, ಹಸಿರು ವಟಾಣಿ ಇರ್ತದ, ಹಳದಿ ವಟಾಣಿ ಇರ್ತದ, ಇದೆಲ್ಲ ಪ್ರೋಟೀನ್ ಕೊಡ್ತದ ಅಂತ ನಾ ಅನ್ಕೊಳ್ತೀನಿ.
0: ಎಸ್ ಎಸ್ ಕೊಡ್ತದ. ಇದ್ರಲ್ಲೂ ಸ್ಪ್ರೌಟ್ಸ್ ಅಲ್ಲೂ ಎರಡ್ ತರ ಇರುತ್ತಲ್ಲ, ಒಂದು ಮೂಂಗ್ ಇರುತ್ತೆ, ಒಂದು ಹಸಿರು ಕಾಳು, ಒಂದು ಬ್ರೌನ್ ಕಲರ್ ಇರುತ್ತೆ, ಅದನ್ನು ಬೇರೆ ಬೇರೆ ಮಾಡಿ ಕಸರಿ ಹೆಸರು. ಸ್ಪ್ರೌಟ್ಸು ಚೆನ್ನಾಗಿರುತ್ತೆ, ಬಟ್ ಅದರದ್ದು ಮೂಂಗ್ ದಾಲದ್ದು ಏನ್ ಪ್ರೋಟೀನ್ ಅಂಶ ಇದೆ ಅಲ್ಲ, ತೊಗರಿ ಬೇಳೆಗಿಂತ ಬೆಟರ್ ಇದೆ.
1: ಹಾ, ತೊಗರಿ ಬೆಳೆಗಿಂತ ಹೆಸರು ಬೇಳೆ ಪೋಷಣೆಗೆ ಉತ್ತಮ ಅಂತ ನೀವು ಹೇಳ್ತೀರಿ. ಈಗ ಮಕ್ಕಳು ಸ್ಕೂಲಿಗೆ ಒಳ್ಳೆ ಪ್ರೋಟೀನ್ ಭರಿತ ಆಹಾರ ನಾವು ಕೊಟ್ವಿ, ಶಾಲೆಯಿಂದ ಬರ್ತಾರ, ಬಂದ ತಕ್ಷಣ ಬಹಳಷ್ಟು ಮನೆಯೊಳಗ ಸ್ಕೂಲಿಂದ ಬರ್ತಾನ ಅವರಿಗೆ ಚಿಪ್ಸಿನ ಪ್ಯಾಕೆಟ್ ಕೊಡಿಸೋದು, ಬಿಸ್ಕೆಟ್ ತಗೊಂಡ್ ಬರೋದು, ಕೇಕ್ಸ್ ಕೊಡಿಸೋದು, ಈ ಬೇಕರಿ ತಿಂಡಿಗಳನ್ನ ಕೊಡಿಸೋದು ಒಂದು ರೂಢಿ ಇರ್ತದೆ. ಆ ಬೇಕರಿ ತಿಂಡಿ ಎಷ್ಟು ಪ್ರಮಾಣದೊಳಗೆ ಕೊಡಬೇಕು, ಇವು ಇದರಿಂದ ಏನ್ ಹಾನಿ ಆಗ್ತದ ಅನ್ನೋದನ್ನ ಹೇಳ್ತೀರಿ?
0: ಬೇಕರಿ ಪ್ರಾಡಕ್ಟ್ಸ್ ಏನಿದೆ, ಮೇನ್ಲಿ ಮೇಡ್ ಆಫ್ ಮೈದಾ ಪ್ರಾಡಕ್ಟ್ಸ್, ವಿಚ್ ಇಸ್ ಅ ರೀಫೈನ್ಡ್ ಕಾರ್ಬೋಹೈಡ್ರೇಟ್. ಇದು ರೀಫೈನ್ಡ್ ಕಾರ್ಬೋಹೈಡ್ರೇಟ್ ಅಲ್ಲಿ ನ್ಯೂಟ್ರಿಷನ್ ಏನಂತೀವಲ್ಲ, ಇಟ್ ಇಸ್ ಆಲ್ಮೋಸ್ಟ್ ನಿಲ್, ಏನೂ ಇರೋದಿಲ್ಲ. ಸೊ ಯಾವಾಗಲೂ ಹೋಲ್ ವೀಟ್ ನೋಡ್ರಿ, ಅದ್ರಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಅನ್ನೋ ಹೋಲ್ ವೀಟ್ ಬ್ರೆಡ್ ವಿಲ್ ಬಿ ಅಡ್ವೈಸಬಲ್. ಕೇಕ್ಸು ಹಶು ಇದ್ದಾಗ ಕೊಡಬೇಡಿ. ಕೇಕ್ಸು ಚಿಪ್ಸು ಏನಿದೆ ಹಶು ಮುಚ್ಚಿಬಿಡುತ್ತೆ, ಅದೇನು ಹಶು ಆಗಿರುತ್ತಲ್ಲ, ಅವ್ರು ಬರ್ತಾರೆ ಅವಾಗ ಜಂಕ್ ಫುಡ್ಡೇ ಕೇಳ್ತಾರೆ. ಆವಾಗ ನೀವು ಪೋಷಣ ಏನ್ ಮನೆಯಲ್ಲಿ ಮಾಡಿರ್ತೀರಲ್ಲ, ಫುಡ್ ರಿಚ್ ಏನ್ ಮಾಡಿರ್ತಲ್ಲ, ಅದನ್ನೇ ಕೊಡಿ. ಸ್ವಲ್ಪ ಅದಾದ್ಮೇಲೆ ಯಾವಾಗ ನೀವು ಜಂಕ್ ಕೊಡ್ತಿರಲ್ಲ, ಅದು ಜಂಕ್ ಫುಡ್ಡು ಕಮ್ಮಿ ಹೋಗುತ್ತೆ, ಫುಲ್ ನಿಲ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಅವ್ರಿಗೆ ಅದು ಕೊಟ್ಟಂಗಾಗತ್ತೆ. ಆಮೇಲೆ ನಮ್ದು ನಾವು ನಮ್ಗೇನ್ ಬೇಕು, ನಮ್ಮ ಮಕ್ಕಳಿಗೆ ಏನ್ ಒಳ್ಳೇದಾಗ್ಬೇಕಲ್ಲ ಗ್ರೋತ್ ಗೆ, ಅದನ್ನ ನಾವು ಏನ್ ಕೊಡ್ತೀವಲ್ಲ, ಅದು ಬ್ಯಾಲೆನ್ಸ್ ಮೇಲೆ ಇನ್ನೊಂದ್ಸಲ ಊಟ ಮಾಡೋದ್ರಲ್ಲೂ ಏನ್ ತಪ್ಪಿಲ್ಲ, ಬಿಕಾಸ್ 4-5 ಸರ್ವಿಂಗ್ಸ್ ಅವರು ತಗೊಳ್ಳೇಬೇಕು ಚೆನ್ನಾಗಿ ಊಟ. ನಾನ್ ನನ್ ಮಕ್ಳಿಗೂ ಅದೇ ಮಾಡ್ತೇನೆ, ಅವಳಿಗೆ ಫಸ್ಟ್ ಹೆಲ್ದಿ ಊಟ ಕೊಡ್ತೀನಿ, ಅದಾದ್ಮೇಲೆ ಬೇಕಿದ್ರೆ ಸ್ವಲ್ಪ ಚಿಪ್ಸ್ ತಗೊಂಡ್ರೆ ಒಳ್ಳೇದು. ಆಮೇಲೆ ಪ್ಯಾಕೇಜ್ಡ್ ಪ್ರೊಸೆಸ್ಡ್ ಫುಡ್ ಏನಿದೆ ಯಾವಾಗ್ಲೂ ಲೇಬಲ್ಸ್ ನೋಡಿ, ಬಿಕಾಸ್ ಲೇಬಲ್ ಅದೇನಿದೆ ಅಲ್ಲ, ಅದರಲ್ಲಿ ನ್ಯೂಟ್ರಿಷನ್ ಫುಡ್ ನ ಏನಿದೆ ಅಂತ ಪೂರಾ ಡೀಟೇಲ್ಸ್ ಇರುತ್ತೆ ಹಿಂದೆ. ಆಮೇಲೆ ಪ್ರಾಡಕ್ಟ್ ಪ್ಯಾಕೇಜ್ ಮೇಲೆ ಏನಿರುತ್ತಲ್ಲ ಅದು ಬೇರೆನೇ ಇರುತ್ತೆ, ಹಿಂದೆ ಲೇಬಲ್ ಮೇಲೆ ಏನಿರುತ್ತಲ್ಲ ಅದು ಸರ್ವಿಂಗ್ ಪ್ರಕಾರ ಇರುತ್ತೆ. ಯಾಕಂದ್ರೆ 100 ಗ್ರಾಮ್ ಅಲ್ಲಿ ಏನೇನು ಹೋಗ್ತಾ ಇದೆ, ಫ್ಯಾಟ್ ಎಷ್ಟು ಹೋಗ್ತಾ ಇದೆ, ಪ್ರೋಟೀನ್ ಎಷ್ಟು ಹೋಗ್ತಾ ಇದೆ, ಫೈಬರ್ ಎಷ್ಟು ಹೋಗ್ತಾ ಇದೆ, ಅದನ್ನ ನೋಡಿ ಕೊಡಿ. ಬಿಕಾಸ್ ಟ್ರಾನ್ಸ್ ಫ್ಯಾಟ್ ಅಂತ ಏನಿದೆ ಅಲ್ಲ, ಅದು ಮೊದಲಿಂದ ನಾವು ಕೊಟ್ಕೋತ ಬಂದ್ರೆ ಹಾರ್ಟ್ ಹೆಲ್ತ್ಗೆ ಅದೆಲ್ಲ ತುಂಬಾ ಹಾನಿ ಆಗತ್ತೆ. ನಾ ಏನ್ ಹೇಳ್ತೀನಿ, ಯಾವಾಗ್ಲೂ ಪ್ಯಾಕೇಜ್ ಫುಡ್ಸ್ ಕೊಡೋಬೇಕಿದ್ರೆ ಹಿಂದೆ ಟ್ರಾನ್ಸ್ ಫ್ಯಾಟ್ ಜೀರೋ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ, ಬಿಕಾಸ್ ಟ್ರಾನ್ಸ್ ಫ್ಯಾಟ್ ಮುಂದೆ ಹಾರ್ಟ್ ಹೆಲ್ತ್, ಕೊಲೆಸ್ಟ್ರಾಲ್ ಈಗ ಗೊತ್ತಾಗಲ್ಲ ಮಕ್ಕಳಿರ್ತಾರೆ. ಅದಕ್ಕೆ ಈಗ ಏನಾಗ್ತಾ ಇದೆ, ಮಕ್ಕಳು ಜಂಕ್ ಫುಡ್ ತುಂಬಾ ಅರ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಇಸ್ ಹ್ಯಾಪ್ನಿಂಗ್ ಅಟ್ ದ ಏಜ್ ಆಫ್ 25-35 ಯಂಗ್ ಅಡಲ್ಟ್ಸ್ಗೆ ಹಾರ್ಟ್ ಅಟ್ಯಾಕ್ಸ್ ಯಾಕೆ ಬರ್ತಾ ಇದೆ ಅಂದ್ರೆ, ದಿಸ್ ಇಸ್ ದ ರೀಸನ್ ವಿ ಆರ್ ಗಿವಿಂಗ್ ಜಂಕ್ ಫುಡ್ ಟು ಅರ್ಲಿ ಟು ದ ಚಿಲ್ಡ್ರನ್. ನಾವು ಅದೇ ನಮ್ಮ ಜನರೇಷನ್ ಅಲ್ಲಿ ನೋಡಿದ್ರೆ, ನಾ ಫಸ್ಟ್ ಟೈಮ್ ಜಂಕ್ ಫುಡ್ ಸ್ಟಾರ್ಟ್ ಮಾಡಿ 25 ಇಯರ್ಸ್ ಅಲ್ಲಿ, ನಮ್ಮ ಮಕ್ಕಳಿಗೆ ನಾವು 5-6 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ತುಂಬಾ ಹಾನಿ ಆಗತ್ತೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಯಾಕೆ ಬಂತು ಅಂತಾನೆ ಒಂದು ಎಕ್ಸ್ಕ್ಲಿಮೇಷನ್ ಮಾರ್ಕ್ ಆಗಿರುತ್ತೆ. ಸೊ ಏನ್ ಹೇಳ್ತಾ ಇದೆ ಏನಂದ್ರೆ, ಟ್ರಾನ್ಸ್ ಫ್ಯಾಟ್ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ, ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಏನು ಅಂದ್ರೆ, ಫ್ಯಾಟ್ ವಿಚ್ ಇಸ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್ ಅಂದ್ರೆ ಕಲ್ಲಾಗಿರುತ್ತೆ, ಬಟರ್ ಆಯ್ತು, ಮಯೋನೇಸ್ ಆಯ್ತು, ಮಾರ್ಗರೀನ್ ಆಯ್ತು, ಇವೆಲ್ಲ ನಾಟ್ ಗುಡ್ ಫಾರ್ ಹೆಲ್ತ್ ಅಂದ್ರೆ ಹೆಲ್ದಿ ಫ್ಯಾಟ್ಸ್ ಅಲ್ಲ. ಹೆಲ್ದಿ ಫ್ಯಾಟ್ ಅಂತಂದ್ರೆ ಯಾವುದು, ಈಗ ನೀವು ಘೀ ಕೊಡ್ಬೋದು, ಒಮೆಗಾ-3 ಫ್ಯಾಟ್ಸ್ ಸೋರ್ಸಸ್ ಲೈಕ್ ಸೀಡ್ಸ್ ಆಯ್ತು, ನಟ್ಸ್ ಆಯ್ತು, ಬಾದಾಮಿ, ಕ್ಯಾಶೋಸ್, ಪಿಸ್ತಾ ಆಯ್ತು, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಮಾಡಿ ಕೊಡಿ. ಸೊ ಇವೆಲ್ಲ ಹೆಲ್ದಿ ಫ್ಯಾಟ್ಸ್ ಕೊಟ್ಕೋತ ಬನ್ನಿ, ಹಾರ್ಟ್ ಹೆಲ್ತ್ಗೂ ಸಪೋರ್ಟ್ ಆಗುತ್ತೆ. ಜಂಕ್ ಫುಡ್ ಯಾವಾಗ ಕೊಡಿ ಅಂದ್ರೆ, ಹೆಲ್ದಿ ಊಟ ಆದ್ಮೇಲೆ ಸ್ವಲ್ಪ ಕೊಟ್ರೆ ಓಕೆ ಅಷ್ಟೇ.
1: ಅದು ನಮ್ಮ ಮುಖ್ಯ ಆಹಾರ ಆಗಬಾರದು, ಮಕ್ಕಳಿಗೆ ಅದನ್ನ ಕೇಳಿದಾಗೆಲ್ಲ ಕೊಡಿಸ್ಬಾರ್ದು ಅಂತ ನೀವು ಹೇಳ್ತೀರಿ.
0: ಎಸ್.
1: ಇನ್ನು ಮೇಡಮ್, ಬಹಳಷ್ಟು ಮಕ್ಕಳು ಟಿಫಿನ್ ಬಾಕ್ಸ್ ನೊಳಗೂ ನೂಡಲ್ಸ್ ಗಳನ್ನ ಹಾಕೊಂಡು ಹೋಗ್ತಾರೆ. ಈ ನೂಡಲ್ಸ್ ಏನಂದ್ರ, ನಮಗೂ ತಾಯಂದ್ರಿಗೆ ಅನುಕೂಲ, ಅದನ್ನ ಕಟ್ ಮಾಡಿ ಒಂದು 2 ಮಿನಿಟ್ ಅಂತ ಹೇಳ್ತಾರ, 4-5 ನಿಮಿಷ ಅದನ್ನ ಕುದಿಸಿ ಅದ್ರೊಳಗೆ ಬರುವಂತಹ ಪ್ಯಾಕೆಟ್ ನೊಳಗೆ ಇರುವಂತಹ ಪುಡಿ ಹಾಕಿಟ್ರ ಅದು ಬಹಳ ಸರಳ ಆಗ್ಬಿಡ್ತದೆ. ಇದನ್ನ ಬಹಳಷ್ಟು ಮಕ್ಕಳು ರೂಢಿ ಮಾಡ್ಕೊಂಡ್ಬಿಡ್ತಾರ. ಈ ನೂಡಲ್ಸ್ ಬಿಟ್ಟರೆ ಬೇರೆ ಏನು ತಿನ್ನೋದಿಲ್ಲೇನೋ ಡಬ್ಬಿಗೆ ಅನ್ನುವಂತಹ ಮಕ್ಕಳು ಇದ್ದಾರೆ. ಇಂಥದನ್ನ ಪೂರ್ತಿ ಅವರು ಮಕ್ಕಳಿದ್ದಾಗ ಶುರು ಮಾಡಿ ಕಾಲೇಜ್ ದಿನದಿಂದ ಬಹಳಷ್ಟು ವಯಸ್ಸಾಗುವುದ್ರೊಳಗ ಪ್ರತಿನಿತ್ಯ ತಿಂತಿರ್ತಾರ. ಏನಂತೀರಿ ನೀವು ಈ ಬಗ್ಗೆ?
0: 2 ಮಿನಿಟ್ ನೂಡಲ್ಸ್ ಅಂತ ಮಾರ್ಕೆಟ್ ಮಾಡ್ತಾರಲ್ಲ, ದಟ್ ಹ್ಯಾಸ್ ಅದ ಅಟ್ರಾಕ್ಷನ್ ಆಗ್ಬಿಟ್ಟು ಯಾವಾಗೋ ಒಮ್ಮೆ ಮಾಡಿದ್ರೆ ಓಕೆ, ಬಟ್ ರೆಗ್ಯುಲರ್ಲಿ ಅದು ಮೈದಾ ನೂಡಲ್ಸ್ ಏನಿರುತ್ತಲ್ಲ, ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದರಲ್ಲಿ ನ್ಯೂಟ್ರಿಷನ್ ಅಂತ ಏನು ಇರಲ್ಲ. ಯಾವಾಗೋ ಒಮ್ಮೆ ಏನೋ

0: ಆಗ್ಲಿಲ್ಲ, ಹೆಲ್ತ್ ಸರಿಯಿಲ್ಲ, ಯಾರಿಗೂ ಕುಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ಆಪ್ಷನ್ ಇಟ್ಕೊಂಡ್ರೆ ಓಕೆ. ಬಟ್ ಅದರಲ್ಲೂ ಆಟಾ ನೂಡಲ್ಸ್ ಅಂತ ಬರುತ್ತೆ, ಆಮೇಲೆ ಈಗ ಪಾಸ್ತಾ ಅಂತ ಬರುತ್ತೆ, ಪಾಸ್ತಾಲು ಹೋಲ್ ವೀಟ್ ಪಾಸ್ತಾ ಅಂತ ಬರುತ್ತೆ, ಅದರಲ್ಲಿ ಆ ಆಪ್ಷನ್ ಚೂಸ್ ಮಾಡಿ, ಮತ್ತೆ ಅದರಲ್ಲೂ ವೆಜಿಟೇಬಲ್ಸ್ ಆ್ಯಡ್ ಮಾಡಿ, ಸ್ವಲ್ಪ ಅರ ಪೋಷಣ ತತ್ವ ಹೋಗುತ್ತೆ. ಬರೇ ಮೈದಾ ಅಲ್ಲಿ ಏನೂ ಇಲ್ಲ, ಇಟ್ ಈಸ್ ಜಸ್ಟ್ ಬ್ಲಡ್ ಶುಗರ್ ಲೆವೆಲ್ಸ್ ಹೈ ಮಾಡುತ್ತೆ.
1: ಇದನ್ನ ಬಿಟ್ಟಷ್ಟು ಒಳ್ಳೆಯದು.
0: ಎಸ್,
1: ತಿನ್ನಲೇಬೇಕು, ಮಕ್ಕಳು ಕೇಳ್ತಾರ ಅಂದಾಗ ನೀವು ಗೋಧಿ ಹಿಟ್ಟಿನಿಂದ ಮಾಡದಂತಹ ಹೋಲ್ ವೀಟ್ ನೂಡಲ್ಸ್ ಅಂತ ಹೇಳ್ತಾರ, ಅವುಗಳನ್ನ ಲೇಬಲ್ ಚೆಕ್ ಮಾಡಿ ಒಳ್ಳೆಯ ಬ್ರ್ಯಾಂಡದ್ದು ಕೊಡಿಸ್ಬೇಕು ಅಂತೀರಿ ನೀವು.
0: ಎಸ್.
1: ಇನ್ನ ಇದು ನಮ್ಮ ಲಂಚ್ ಮಟ್ಟ ಆಯ್ತು. ಇನ್ನು ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ, ಬಂದ ತಕ್ಷಣ ನಾವು ಆಹಾರ ಕೊಡ್ಬೇಕಂತಂದ್ರೆ ಬಹಳಷ್ಟು ತಾಯಂದ್ರಿ ತಿಳಿದಿಲ್ಲ ಆ ಟೈಮ್ನಾಗ ಏನು ಕೊಡಬೇಕು ಅಂಥೇಳಿ. ಕೆಲವರು ಬೇಕರಿ ಪ್ರಾಡಕ್ಟೇ ಕೊಟ್ಟು ಬಿಡ್ತಾರೆ, ಅದ್ರ ಜೊತೆ ಕೆಲವರು ಮನೆಯೊಳಗೆ ಏನೋ ಒಂದು ಮಾಡಿಕೊಡ್ತಾರೆ, ನಾಷ್ಟ ಮಾಡಿಕೊಡ್ತಾರೆ. ನಿಮ್ಮ ಪ್ರಕಾರ ಏನು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀರಿ?
0: ಭಾಳ ಅಂದ್ರೆ ಈಗ ನೋಡ್ರಿ, ಜೋಳದ ಇಡ್ಲಿ ಮಾಡ್ಬೋದು, ನಾರ್ಮಲ್ ಇಡ್ಲಿನೂ ಮಾಡ್ಬೋದು, ಬಟ್ ಜೋಳದ ಇಡ್ಲಿ ಈಸ್ ಅ ಹೆಲ್ದಿಯರ್ ಆಪ್ಷನ್ ಕಂಪೇರ್ ಟು ಈಗ ನಾವು ರೈಸ್ ಇಡ್ಲಿ ಮಾಡ್ತೀವಲ್ಲ. ಅದಕ್ಕೆ ಥಾಲಿಪೆಟ್ ಅಂತೀವಿ, ಥಾಲಿಪೆಟ್ ಅಲ್ಲಿ ವೆಜಿಟೇಬಲ್ಸ್ ಹಾಕ್ತೀವಿ, ಅದರಲ್ಲಿ ಮೂರ್ ಥರದ್ದು ಹಿಟ್ಟು, ರಾಗಿ ಆಯ್ತು, ಜೋಳ ಆಯ್ತು, ಅಕ್ಕಿ ಹಿಟ್ಟಾಯ್ತು, ಮೂರನ್ನು ಕಲಸಿ ಗಜ್ಜರಿ ದೊಣ್ಗಾಯಿ ಮತ್ತೆ ಟೊಮ್ಯಾಟೊ ರಸ ಅದನ್ನೆಲ್ಲ ಹಾಕಿ ಕಲಿಸ್ತೀವಲ್ಲ, ಇಟ್ ಇಟ್ ಬಿಕಮ್ಸ್ ಹೋಲ್ ಸಮ್ ಫುಲ್ ಅಂದ್ರ ಪೋಷಣ ಆಗಿ ಇದು ಸಪ್ಲೈ ಆಗತ್ತೆ.
1: ದೋಸೆನೂ ಆರೋಗ್ಯಕ್ಕೆ ಒಳ್ಳೇದು ಅಂತೀರಿ ನೀವು?
0: ಬಟ್ ಅದ್ರಲ್ಲೂ ದೋಸೆಲು ಈಗ ನೆನ್ಸೋಬೇಕಿದ್ರೇನೆ ಸ್ವಲ್ಪ ದಾಲ್ಗಳನ್ನು ಹಾಕಿದ್ರೆ
1: ಬೇರೆ ಬೇರೆ ತರ
0: ಬೇರೆ ಬೇರೆ ತರ ಮಿಕ್ಸ್ ದಾಲ್ ಹಾಕಿದ್ರೆ ಮಲ್ಟಿ ಗ್ರೇನ್ ದೋಸೆ ಆಗುತ್ತೆ. ತುಂಬಾ ಅದರಲ್ಲಿ ಪೋಷಣ ತತ್ವ ಇನ್ಕ್ರೀಸ್ ಮಾಡ್ದಂಗೆ ಅದನ್ನೇ ಸ್ವಲ್ಪ ಇನ್ಕ್ರೀಸ್ ಮಾಡಿ ಕೊಡೋದು, ಪೋಷಣ ತತ್ವ ಜಾಸ್ತಿ ಮಾಡಿ ಕೊಡೋದು ಅಷ್ಟೇನೇನಿಲ್ಲ.
1: ಇದು ಸಂಜೆ ಕೊಡುವಂತ ಸ್ನಾಕ್ಸ್ ಆಯ್ತು. ಇನ್ನ ಮಕ್ಕಳ ರಾತ್ರಿಯ ಊಟ ಹೆಂಗಿರ್ಬೇಕು ಅಂತ ಹೇಳ್ತೀರಿ ನೀವು?
0: ಹಾ, ಈಗ ನೋಡಿ, ಇಷ್ಟ ಇವಾಗ ಎಲ್ಲ ಊಟನು ಸ್ವಲ್ಪ ಸ್ವಲ್ಪ ಹೋಗುತ್ತೆ, ಇದು ಒಂದೇ ಮೀಲ್ ಫುಲ್ ಹೋಗ್ಬೋದು, ಎಲ್ಲ ಪೋರ್ಷನ್ಸ್ ಹೋಗ್ಬೋದು. ಸೊ ಇದರಲ್ಲಿ ಒಂದು ಚಪಾತಿನೂ ಇರಲಿ, ಸ್ವಲ್ಪ ಅನ್ನನೂ ಇರಲಿ, ಮತ್ತೆ ಪ್ರೋಟೀನ್ ಅಂಶದಲ್ಲಿ ನಾವು ಬರೇ ತೊಗರಿ ಬೇಳೆಯಲ್ಲಿ ಡಿಪೆಂಡ್ ಆಗ್ತೀವಿ. ಹೆಸರು ಬೇಳೆ ಕೊಡ್ರಿ, ಕಿಡ್ನಿ ಬೀನ್ಸ್ ಅಂತೀವಿ, ರಾಜ್ಮಾ ಇದೆ, ಬಟಾಣಿ ಇದೆ, ಅದನ್ನು ಮಟರ್ ಅಂತೀವಿ, ಪೀಸ್ ಅಂತೀವಿ, ಅದನ್ನು ಕೊಡಿ. ಸೊ ಈ ತರ ವೆರೈಟಿ ಇಟ್ಟರೆ, ಬ್ಲಾಕ್ ಚನಾ ಅಂತೀವಿ, ಈ ತರ ವೆರೈಟಿ ಇಟ್ಟರೆ ಈಗ ಎಲ್ಲ ಅಮಿನೋ ಆಸಿಡ್ಸ್ ಇರ್ತಲ್ಲ ಪ್ರೋಟೀನ್ ಅಲ್ಲಿ ಏನಿರುತ್ತೆ ಎಲ್ಲ ಅಮಿನೋ ಆಸಿಡ್ಸ್ ಕವರ್ ಆಗುತ್ತೆ. ನಾವು ಬರೇ ತೊಗರಿ ಬೇಳೆ, ಅದೇನಾಗುತ್ತೆ, ತೊಗರಿ ಬೇಳೆದು ಪ್ರೋಟೀನ್ ಅಂಶ ತುಂಬಾ ಕಮ್ಮಿ, 100 ಗ್ರಾಮ್ ಅಲ್ಲಿ 24 ಗ್ರಾಮ್ ಸಿಗುತ್ತೆ ನಮಗೆ ಬಾಡಿಲಿ. ನಾವು ಹಾರ್ಡ್ಲಿ ಒಂದು ಕಟೋರಿಲಿ ಅದು ರಸಂ ಫಾರ್ಮ್ ಅಲ್ಲಿ ಮಾಡಿದ್ರೆ 6 ಅಥವಾ 7 ಕಾಳು ಬರುತ್ತೆ ಅಷ್ಟೇ, ಅದು ಎಲ್ಲೂ ಮೈಗೆ ಹತ್ತದಿಲ್ಲ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಬರೇ ತೊಗರಿ ಬೇಳೆಕಿನ ತೊಗರಿ ಬೇಳೆನ ಹೆಸರು ಬೇಳೆ ಜೊತೆಗೆ ಮಿಕ್ಸ್ ಮಾಡಿ ಕುಕ್ ಮಾಡಿ ಕೊಡ್ರಿ, ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ. ಮತ್ತೆ ಇದರ ತರ ಒಂದ್ ಕಟೋರಿ ತುಂಬಾ ವಟಾಣಿ ಕೊಡ್ರಿ, ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ. ರಾಜ್ಮಾಲಿ ತುಂಬಾ ಪ್ರೋಟೀನ್ ಪ್ರೊಫೈಲ್ ಬಹಳ ಚೆನ್ನಾಗಿದೆ, ಅದನ್ನ ಏನ್ ಬೇಕು ನೆನೆಸ್ಬೇಕಾಗತ್ತೆ, ಒಂದ 10-12 ತಾಸು ನೆನೆಸಿದ ಮೇಲೆ ಕುಕ್ಕರ್ ಅಲ್ಲಿ ಕೂಗ್ಸಿ ಕೊಡಿ. ಛೋಲೆ ಅಂದ್ರೆ ಅದೇ ಕಡಲೆಕಾಳು, ಅದನ್ನ 1 ಸೀಟಿ ಕೂಗ್ಸಿ ಮತ್ತೆ ವೆಜಿಟೇಬಲ್ಸ್ ಫೈನ್ಲಿ ಚಾಪ್ಡ್ ಹಾಕಿ ಮತ್ತೆ ಅದ್ರಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಐರನ್ ಅಬ್ಸಾರ್ಪ್ಷನ್ಗೂ ಸಪೋರ್ಟ್ ಆಗುತ್ತೆ, ಪ್ರೋಟೀನು ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಕ್ಕಂಗಾಗತ್ತೆ. ನಾವು ಚಪಾತಿ ಮತ್ತೆ ರೈಸ್ ಅಲ್ಲಿ ಪ್ರೋಟೀನ್ ಇರುತ್ತೆ ಅಂತ ಅನ್ಕೊಂಡ್ರೆ ತುಂಬಾ ತಪ್ಪು, ಎರಡರಲ್ಲೂ ಬರೇ ಇಟ್ ಇಸ್ ಸಿಂಪಲ್ ಕಾರ್ಬೋಹೈಡ್ರೇಟು. ಸೊ ಯಾವಾಗ್ಲೂ ಅದನ್ನ ಸ್ವಲ್ಪ ಮಾರ್ಜಿನ್ ಇಟ್ಟರೆ ಬಾಕಿ ನ್ಯೂಟ್ರಿಷನ್ ಪ್ರೊಫೈಲ್ ಅಲ್ಲಿ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ ಹೋಗ್ತಾ ಇದೆಯಲ್ಲೋ ಅಂತ ಸ್ವಲ್ಪ ಗಮನ ಕೊಟ್ರೆ ರೈಸ್ ಚಪಾತಿ ಹೆಂಗಿರ್ಬೇಕು ಅಂತಂದ್ರೆ, ಫಸ್ಟ್ ಇದು ಮೇನ್ ಹೋಗ್ಬೇಕು, ರೈಸ್ ಚಪಾತಿ ಸಪೋರ್ಟಿವ್ ಇರ್ಬೇಕು ಅಷ್ಟೇ ಎನರ್ಜಿಗೆ. ಇವೆಲ್ಲ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದ್ರೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ತುಂಬಾ ಹೆಲ್ಪ್ ಆಗತ್ತೆ, ಪೀರಿಯಡ್ಸ್ ಬರೋದಿರುತ್ತೆ ಅದಕ್ಕೆಲ್ಲಾನು ಹೆಲ್ಪ್ ಆಗತ್ತೆ ಮುಂದೆ.
1: ಅಂದ್ರೆ ಹೆಣ್ಣು ಮಕ್ಳಿಗಂತೂ ಹೆಚ್ಚಿಗೆ ಕ್ಯಾಲ್ಸಿಯಂ ಬೇಕಾಗ್ತದೆ. ಇದು ಇಡೀ ದಿನದ ಊಟ, ಬೆಳಗ್ಗೆ ಉಪಹಾರದಿಂದ ಹಿಡಿದು ರಾತ್ರಿಯವರೆಗೆ ಏನು ಎಲ್ಲ ಮಕ್ಕಳಿಗೆ ಊಟೋಪಚಾರ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಈಗ ಹಾಲು, ಕೆಲವು ಕಡೆ ನಾವು ಓದ್ತೀವಿ ಹಾಲು ಕೊಡಬೇಡ್ರಿ, ಮಕ್ಕಳಿಗೂ ಕೊಡಬೇಡ್ರಿ, ದೊಡ್ಡವರು ಕುಡಿಬೇಡ್ರಿ ಅಂತ ಹೇಳ್ತಾರೆ. ಬಹಳ ಕನ್ಫ್ಯೂಷನ್ ಅದ ಪಾಲಕರೊಳಗ, ಹಾಲು ಕೊಡಬೇಕು ಬೇಡೋ, ಕೊಟ್ರೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ತೀರಿ.
0: ಹಾಲು ಡೈಲಿ ಅದೇನ್ ಬರುತ್ತಲ್ಲ ಪ್ಯಾಕೆಟ್ ಅಲ್ಲಿ, ಅದನ್ನ ಕಾಯಿಸ್ಬಿಟ್ಟು ತಗೊಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದು 2 times 2 glasses ಆಫ್ ಮಿಲ್ಕ್ ಹೋಗ್ಲೇಬೇಕು ಮಕ್ಕಳಿಗೆ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ. ಅಂದ್ರೆ ಅದು ಕ್ಯಾಲ್ಸಿಯಂ ವಿಟಮಿನ್ ಡಿ ಎಲ್ಲ ಹೋಗ್ಬೇಕಲ್ಲ, ಸಪೋರ್ಟ್ ಬೇಕಲ್ಲ ಬೋನ್ ಫಾರ್ಮೇಷನ್ ಗೆ, ಬೋನ್ ಮಿನರಲೈಸೇಷನ್ ಗೆ, ಗ್ರೋತ್ ಗೆ, ಎಲ್ಲದಕ್ಕೂ ಬೇಕು. ಸೊ ಹಾಲು ಯಾವ ಸೋರ್ಸ್ ಇಂದ ಕೊಡ್ತಾ ಇದೀರಿ ಅದನ್ನ ಸ್ವಲ್ಪ ನೋಡ್ಕೊಂಡು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಲು ಬೇಕು ಮಕ್ಕಳಿಗೆ, ಕಾಫಿ ಟೀ ಕೊಡ್ಬೇಡ್ರಿ, ಕ್ಯಾಫಿನ್ ಎಕ್ಸ್ಪೋಸರ್ ಎಷ್ಟು ಕಮ್ಮಿ ಮಾಡ್ತಿರೋ ಅಷ್ಟು ಒಳ್ಳೇದು, ಬೇಗ ಸ್ಟಾರ್ಟ್ ಮಾಡ್ಬೇಡ್ರಿ, ಯಾಕಂದ್ರೆ ಮುಂದೆ ತಗೊಂಡೇ ತಗೋತಾರೆ. ಯಾಕಂದ್ರೆ ಕ್ಯಾಫಿನ್ ಹೆಂಗಿದೆ ಅಂದ್ರೆ ನೀವು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕಮ್ಮಿ ಮಾಡುತ್ತೆ, ಕಾಫಿ ಜೊತೆಗೆ ಹಣ್ಣು ಕೊಟ್ರಿ ಅಂತಂದ್ರೆ ಅಥವಾ ಚಾ ಜೊತೆಗೆ ಹಣ್ಣು ಕೊಟ್ರಿ ಅಂದ್ರೆ ಅದು ಹಣ್ಣಿಂದ ನ್ಯೂಟ್ರಿಷನ್ ಏನಿದೆ ಅದು ಕಮ್ಮಿ ಅಬ್ಸಾರ್ಬ್ ಆಗುತ್ತೆ. ಸೊ ಕ್ಯಾಫೀನ್ ಮಾತ್ರ ಕೊಡಬೇಡಿ. ಹಾಲು ಜೊತೆಗೆ ಬೇಕಾದ್ರೆ ಸ್ವಲ್ಪ ಬೇರೆ

0: ಪೌಡರ್ ಏನಾರ ಮಿಕ್ಸ್ ಮಾಡಿಕೊಡಿ, ಬಟ್ ಕಾಫಿ ಟೀ ಮಕ್ಕಳಿಗೆ ಅಟ್ ಲೀಸ್ಟ್ ಒಂದು 14-15 ವರ್ಷದ ತನಕ ಕೊಡಬೇಡಿ, ಅದೇನು ಹೆಲ್ಪ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅದು ಸಣ್ಣ ಮಕ್ಕಳಿಗೆ ಇರಿಟೇಬಿಲಿಟಿ ಆಗೋದು, ಹೈಪರ್ ಆಕ್ಟಿವಿಟಿ ಆಗೋದು, ಅದಕ್ಕೂ ಆಗ್ಬೋದು. ಸೊ ಕ್ಯಾಫಿನ್ ಮಾತ್ರ ಎಕ್ಸ್ಪೋಜರ್ ಕಮ್ಮಿ ಮಾಡಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಕೆಲವು ಮಕ್ಕಳು ಕಾಫಿ ಟೀ ಸ್ಟಾರ್ಟ್ ಮಾಡ್ತಾ ಇದ್ದಾರೆ 5-6 ವರ್ಷಕ್ಕೇನೆ, ಅದು ಸರಿಯಲ್ಲ.
1: ಹಾಲಿನ ಮಾತಾಯ್ತು ಮೇಡಮ್. ಇನ್ನು ತುಪ್ಪ, ತುಪ್ಪ ಬಹಳಷ್ಟು ಸಾರಿ ಕನ್ಫ್ಯೂಷನ್, ಕೊಡೋಣೋ ಬೇಡೋ ಅಂತೇಳಿ, ತುಪ್ಪದ ಬಗ್ಗೆ ಏನ್ ಹೇಳ್ತೀರಿ ನೀವು?
0: ತುಪ್ಪದ್ದು ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಮನೇಲೆ ಕಾಯಿಸೋದ್ರಂತೂ ಒಳ್ಳೇದು, ಬಟ್ ಈಗ ಟೈಮು ಸ್ಕೆಡ್ಯೂಲು ಎಲ್ಲ ಎಲ್ಲರದು ತುಂಬಾ ಬಿಸಿ ಇರೋದ್ರಿಂದ ಡೈರಿಲಿ ತಗೊಂಡ್ಬಂದಿದ್ದ ತುಪ್ಪ ಬೆಟರ್ ಆಸ್ ಕಂಪೇರ್ ಟು ಅದೇನ್ ಪ್ಯಾಕೇಜ್ಡ್ ಏನಿರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಪ್ರಿಸರ್ವೇಟಿವ್ ಅಂಶ ಜಾಸ್ತಿ ಇರಬಹುದು ಆಸ್ ಕಂಪೇರ್ ಟು ಡೈರಿ, ಬಿಕಾಸ್ ಅವರು ರೆಗ್ಯುಲರ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಟರ್ನ್ ಓವರ್ ಇರುತ್ತೆ ಅವ್ರದ್ದು.
1: ಅಂದ್ರೆ ಬೆಣ್ಣೆ ತಂದು ಕಾಯಿಸಿದ್ರೆ ಇನ್ನೂ ಉತ್ತಮ.

0: ಬಹಳಷ್ಟು ಸಾರಿ ಕನ್ಫ್ಯೂಷನ್, ಕೊಡೋಣೋ ಬೇಡೋ ಅಂತ ಹೇಳಿ. ತುಪ್ಪದ ಬಗ್ಗೆ ಏನ್ ಹೇಳ್ತೀರಿ ನೀವು?
1: ತುಪ್ಪದ್ದು ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಮನೇಲೆ ಕಾಯಿಸಿದ್ರಂತೂ ಒಳ್ಳೇದು, ಬಟ್ ಈಗ ಟೈಮು ಸ್ಕೆಡ್ಯೂಲ್ ಎಲ್ಲ ಎಲ್ಲಾರ್ದು ತುಂಬಾ ಬಿಸಿ ಇರೋದ್ರಿಂದ ಡೈರಿಲಿ ತಗೊಂಡ್ಬಂದಿದ್ ತುಪ್ಪ ಬೆಟರ್ ಆಸ್ ಕಂಪೇರ್ ಟು ಅದೇನ್ ಪ್ಯಾಕೇಜ್ಡ್ ಏನಿರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಪ್ರಿಸರ್ವೇಟಿವ್ ಅಂಶ ಜಾಸ್ತಿ ಇರಬಹುದು ಆಸ್ ಕಂಪೇರ್ ಟು ಡೈರಿ, ಬಿಕಾಸ್ ಅವರು ರೆಗ್ಯುಲರ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಟರ್ನ್ ಓವರ್ ಇರುತ್ತೆ ಅವ್ರದ್ದು.
0: ಅಂದ್ರೆ ಬೆಣ್ಣೆ ತಂದು ಕಾಯಿಸಿದ್ರೆ ಇನ್ನೂ ಉತ್ತಮ.
1: ಉತ್ತಮ, ಹೌದು. ನಮ್ ಜನರೇಷನ್ ಎಲ್ಲ ತುಂಬಾ ಇತ್ತು, ಕಾಯಿಸ್ತಿದ್ರು,
0: ಕೆನೆ ಎಲ್ಲ ಸಂಗ್ರಹಿಸಿ ಅದರಿಂದ ತುಪ್ಪ ಮಾಡೋದು ಇನ್ನು ಕೆಲವರು ಮಾಡ್ತಾರೆ, ಅದನ್ಕಿ ಬಹಳ ಒಳ್ಳೆಯದು.
1: ಹೌದು, ಒಳ್ಳೆಯದು.
0: ಇತ್ತೀಚೆಗೆ ಬಹಳಷ್ಟು ಮನೆಯೊಳಗ ಮಕ್ಕಳು ಜಾಹೀರಾತುಗಳನ್ನ ನೋಡಿ ಏನು ಕಲ್ಕೊಂಡಾರ ಅಂತ ಹೇಳಿದ್ರೆ, ಅವರು ಟೆಟ್ರಾಪ್ಯಾಕ್ ಜಾಹೀರಾತ್ ನೋಡಿರ್ತಾರೆ. ಹಾಲು ಟೆಟ್ರಾಪ್ಯಾಕ್ನಾಗ ಬರ್ತದೆ, ಅದು ಫ್ರಿಡ್ಜ್ನೊಳಗೆ ಇಟ್ಟಿರ್ತಾರೆ. ಅದರ ಜೊತೆಗೆ ಇನ್ನೊಂದು ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಇಟ್ಟಿರ್ತಾರೆ. ಅವನ್ನ ಅದು ನೋಡಲಿಕ್ಕೆ ಭಾಳ ಚಂದ ಕಾಣುವಂಗೆ ಅಡ್ವರ್ಟೈಸ್ನಾಗ ತೋರಿಸ್ತಾರೆ. ಅದನ್ನು ಕತ್ತರಿಸಿ ಅದನ್ನ ಒಂದು ಬೋಲ್ನಾಗ ಆ ಬ್ರೇಕ್ಫಾಸ್ಟ್ ಸೀರಿಯಲ್ ಹಾಕ್ಕೊಳ್ಳೋದು, ಅದ್ರ ಮೇಲೆ ಹಾಲು ಸುರ್ಕೊಳ್ಳೋದು, ಅದ್ರ ಮೇಲೆ ಒಂದು ಬಾಳೆಹಣ್ಣು ಕಟ್ ಮಾಡಿ ತಿನ್ನೋದು, ಇದೆಷ್ಟು ಸರಿ ಅಂತೀರಿ ನೀವು?
1: ಮೋಸ್ಟ್ ಆಫ್ ದ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅಲ್ಲಿ ಅದರಲ್ಲಿ ಲೇಬಲ್ ಏನಿದೆ ಓದ್ಬೇಕು, ಬಿಕಾಸ್ ಶುಗರ್ ಬೇಸ್ಡ್ ಇರುತ್ತೆ. ಆಮೇಲೆ ಶುಗರ್ ಅಲ್ಲಿ ಬರೇ ಶುಗರ್ ಅಂತ ಬರ್ದಿರಲ್ಲ, ಶುಗರ್ ಗೆ ಇಷ್ಟೊಂದು ಹೆಸರು ಬಂದಿದೆ ಈಗ. ಡೆಕ್ಸ್ಟ್ರೋಸ್ ಅಂತೀವಿ, ಫ್ರುಕ್ಟೋಸ್ ಅಂತೀವಿ, ಮಾಲ್ಟೇಸ್ ಅಂತೀವಿ, ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಅಂತೀವಿ, ಈ ತರ ಎಲ್ಲ ಏನ್ ಬರ್ದಿರ್ತಾರಲ್ಲ, ದೇ ಆರ್ ಜಸ್ಟ್ ಡಿಫ್ರೆಂಟ್ ನೇಮ್ಸ್ ಆಫ್ ದ ಶುಗರ್. ಆ ಶುಗರ್ ಬೇಸ್ಡ್ ಪ್ರಾಡಕ್ಟ್ ಇದ್ರೆ ಅಥವಾ ಕಾರ್ನ್ ಫ್ಲೇಕ್ಸ್ ಹಿಂದೆ ಲೇಬಲ್ ಓದಿದ್ರೆ ನಿಮಗ್ ಗೊತ್ತಾಗತ್ತೆ ಫಸ್ಟ್ 1, 2, 3 ಏನಿದೆ ಆ ಸೀರಿಯಲ್ ತಗೋಬೇಕು ಬೇಡ ಎವ್ರಿ ಡೇ. ಆ ಲೇಬಲಿಂಗ್ ಅಲ್ಲೇ ನಿಮ್ಗೆ ಇದು ಶುಗರ್ ಬೇಸ್ಡ್ ಇದೆಯೋ, ಆ ನ್ಯೂಟ್ರಿಷನ್ ಎಷ್ಟ್ ಪರ್ಸೆಂಟ್ ಇದೆ, ಅದ್ರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಬರ್ದಿದ್ರೆ ಎಷ್ಟ್ ಪರ್ಸೆಂಟ್ ಇದೆ, ಆರ್ ಡಿ ಎ ಅಂತ ಚಾರ್ಟ್ ಇರುತ್ತೆ ಅದರಲ್ಲಿ, ರೆಕಮೆಂಡೆಡ್ ಡೈಲಿ ಅಲೌನ್ಸ್ ಅಲ್ಲಿ, ಅದ್ರಲ್ಲಿ ಎಷ್ಟ್ ಪರ್ಸೆಂಟ್ ಕವರ್ ಆಗ್ತಾ ಇದೆ ಅಥವಾ ವಿಟಮಿನ್ಸ್ ಮಿನರಲ್ಸ್ ಇದ್ರೂ. ಸೊ ಪ್ಲೀಸ್ ಚೆಕ್ ದ ಲೇಬಲ್ಸ್ ಬಿಫೋರ್ ಬೈಯಿಂಗ್ ಎನಿ ಸೀರಿಯಲ್ ಬೇಸ್ಡ್ ಬ್ರೇಕ್ಫಾಸ್ಟ್ ಪ್ರಾಡಕ್ಟ್ಸ್, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಶುಗರ್ ಬೇಸ್ಡ್ ಇರುತ್ತೆ.
0: ನೀವು ಹಾಲು ಕೊಡ್ರಿ ಅಂತ ಹೇಳಿದ್ರಿ, ಈ ಟೆಟ್ರಾಪ್ಯಾಕ್ ಹಾಲಿನ ಬಗ್ಗೆ ನೀವೇನಂತೀರಿ? ತಿಂಗಳಗಟ್ಟಲೆ ಹಾಲು ಕೆಡಿಯೋದಿಲ್ಲ, ಅಂಥ ಅದನ್ನ ಖರೀದಿ ಮಾಡಬೇಕು ಬೇಡ ಅಂತ?
1: ನಾನ್ ಹೇಳಿದ್ರೆ ಅದನ್ನ ಅಡ್ವೈಸಬಲ್ ಇಲ್ಲ. ಹಂಗಂದ್ರೆ ಈಗ ನೋಡಿ, ಫ್ರಿಡ್ಜ್ ಇಂದ ಹೊರಗೆ ವಾರಿಂದ ಜಾಸ್ತಿ 10-15 ದಿವಸಕ್ಕಿಂತ ಜಾಸ್ತಿ ಇಡಬಹುದು ಅಂತಂದ್ರೆ ಎಷ್ಟಾರ ಪ್ರಿಸರ್ವೇಟಿವ್ಸ್ ಅದರಲ್ಲಿ ಇರಬಹುದು. ಇನ್ಡೈರೆಕ್ಟ್ಲಿ ಅದು ನಮ್ಮ ಬಾಡಿಲಿ ಪ್ರಿಸರ್ವೇಟಿವ್ ಮೇಜರ್ಲಿ ಹೋಗ್ತಾ ಇದೆ, ಹಾಲಿನ ಬೆನಿಫಿಟ್ಸ್ ಎಷ್ಟು ಹೋಗ್ತಾ ಇದೆ ಅದು ನಮಗೆ ಗೊತ್ತಾಗಲ್ಲ. ಸೊ ಬೆಟರ್ ಟು ಹ್ಯಾವ್ ಫ್ರೆಶ್ ಹಾಲು ತಂದು ಕಾಯಿಸ್ತೀವಲ್ಲ, ಅದು ಜಾಸ್ತಿ ಬೆನಿಫಿಟ್ಸ್ ಇದೆ ದೆನ್ ಅದ ಟೆಟ್ರಾಪ್ಯಾಕ್ ಹಾಲು. ಅದು ನಿಮ್ಗೆ ಗೊತ್ತಾಗತ್ತೆ, ಟೇಸ್ಟ್ ಅಲ್ಲೂ ವೇರಿಯೇಷನ್ ಇರುತ್ತೆ. ನೀವು ಕೆನಿಫಾರ್ಮ್ ನ್ಯಾಚುರಲ್ ಇರೋದೇ ಇಲ್ಲ, ಅದು ಅದನ್ನ ಕಾಯಿಸೋದೇ ಇಲ್ವಲ್ಲ ನಾವು.
0: ಈಗ ಮೊಟ್ಟೆ ಅಥವಾ ತತ್ತಿ ಬಗ್ಗೆ, ತತ್ತಿಯೊಳಗೆ ಕೊಲೆಸ್ಟ್ರಾಲ್ ಇರ್ತದ ಅದು ಒಳ್ಳೇದಲ್ಲ ಅನ್ನುವಂತ ಒಂದು ಮಾತಿದೆ. ಈಗ ಮಕ್ಕಳಿಗೆ ಕೊಡೋದಾದ್ರೆ ಎಷ್ಟು ಮೊಟ್ಟೆ ಕೊಟ್ರೆ ಸೇಫ್ ಅಂತೀರಿ ನೀವು?
1: ಚೆನ್ನಾಗಿ ಪ್ರೋಟೀನು ಇರುತ್ತೆ, ವಿಟಮಿನ್ B12 ಇರುತ್ತೆ. ಒಂದ್ ಮೊಟ್ಟೆ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಅದು ಸ್ಪ್ಲಿಟ್ ಮಾಡಿ ಬೇಕಿದ್ರೆ ಬೆಳಗ್ಗೆ ಒಂದು ಸಂಜೆ ಒಂದು ಆಸ್ ಅ ಸ್ನಾಕ್ ಕೊಟ್ಟರು ಪ್ರಾಬ್ಲಮ್ ಇಲ್ಲ. ಒನ್ ಟೈಮ್ ಅಲ್ಲಿ ಒಂದ್ ತತ್ತಿ ಕೊಡ್ಬೋದು. ಅದ್ರ ಜೊತೆಗೆ ಈಗ ಆಸ್ ಅ ಸ್ನಾಕ್ ಕೊಡ್ತಿದ್ರು, ಅದ್ರ ಜೊತೆಗೆ ಸ್ವಲ್ಪ ಹಸಿ ಪಲ್ಯಗಳು ಹೋದ್ರು ಒಳ್ಳೇದು, ಬಿಕಾಸ್ ಪ್ರೋಟೀನ್ ಅಬ್ಸಾರ್ಪ್ಷನ್ ಗೆ ಸಪೋರ್ಟ್ ಆಗುತ್ತೆ. ಆಮೇಲೆ ಅದ್ರಲ್ಲಿ ವಿಟಮಿನ್ B12 ಇರುತ್ತೆ, ಅಗೇನ್ ವಿಟಮಿನ್ B12 ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನು ಅಂದ್ರೆ ವಿಟಮಿನ್ B12 ವೆಜಿಟೇರಿಯನ್ ಸೋರ್ಸ್ ಅಲ್ಲಿ ತುಂಬಾ ಕಮ್ಮಿ, ಇಟ್ ಇಸ್ ಮೇನ್ಲಿ ಡೇರಿ ಅಥವಾ ಚೀಸ್ ಅಲ್ಲಿ ಇದೆ. ಅದು ಯಾರು ತತ್ತಿ ತಗೊಳ್ಳಲ್ಲ ಅವ್ರಿಗೆ ವಿಟಮಿನ್ B12 ಡೆಫಿಷಿಯನ್ಸಿನೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡ್ಬೇಕು, ಅದರದ್ದು ಸಿಂಪ್ಟಮ್ಸ್ ಇರುತ್ತೆ, ಇರಿಟೇಬಿಲಿಟಿ ಆಗೋದು, ತುಂಬಾ ಬೇಗ ಟಯರ್ಡ್ನೆಸ್ ಆಗೋದು, ರಕ್ತದ ಅಂಶನೂ ಕಮ್ಮಿ ಆಗೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆ ಥರದ್ದು ಏನಾರ ಪ್ರಾಬ್ಲಮ್ಸ್ ನಿಮ್ಮ ಮಕ್ಕಳಲ್ಲಿ ನೋಡ್ತಾ ಇದ್ರೆ ಒಂದ್ಸಲ ಡಾಕ್ಟರ್ಗೆ ತೋರಿಸೋದು ಒಳ್ಳೇದು. ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆಯಿಂದ ಏನ್ ರೂಟ್ ಕಾಸ್ ಏನಿದೆ ಅಂತ ಅದನ್ನ ಇದು ಮಾಡಿ, ವಿಟಮಿನ್ B12 ಸಪ್ಲಿಮೆಂಟ್ಸ್ ಬೇಕಾಯ್ತು ಆಸ್ ಅ ವೆಜಿಟೇರಿಯನ್ ಇರೋದ್ರಿಂದ ಬೇಕಾಗತ್ತೆ ಒಂದೊಂದ್ಸಲ.
0: ಮಕ್ಕಳಿಗೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಸಪ್ಲಿಮೆಂಟ್ ಗಳನ್ನ ಕೊಡಬಾರದು ಅಂತೀರಿ ನೀವು? ಧನ್ಯವಾದಗಳು. ಇದುವರೆಗೆ ಮಕ್ಕಳ ಆಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಸ್ತೃತ ಮಾಹಿತಿ ಕೊಟ್ಟಿದ್ದೀರಿ ಡಾಕ್ಟರ್ ಕೃತಿ ಕಿನ್ನಾಳ್ ಅವರೇ. ನಮ್ಮೆಲ್ಲ ಕೇಳುಗರ ಪರವಾಗಿ, ಪಾಲಕರ ಪರವಾಗಿ ಧನ್ಯವಾದಗಳು.
1: ತುಂಬಾ ಥ್ಯಾಂಕ್ಸ್ ರೀ, ನಂಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಮಕ್ಕಳ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ನನ್ನ ಕಡೆಯಿಂದ ಏನ್ ಮೆಸೇಜು ಅಂತಂದ್ರೆ, ಎಲ್ಲ ಪಾಲಕರಿಗೂ ಉತ್ತಮ ಆಹಾರ ಕೊಡ್ರಿ, ಬ್ಯಾಲೆನ್ಸ್ ಫುಡ್ ಕೊಡ್ರಿ. ಯಾವುದು ಜಂಕ್ ಫುಡ್, ಚಿಪ್ಸ್, ಪ್ರೊಸೆಸ್ಡ್ ಫುಡ್ಸು, ಪಿಜ್ಜಾ ಆಯ್ತು, ಮೈದಾ ಬೇಸ್ಡ್ ಫುಡ್ಸು, ಬೇಕರಿ ಪ್ರಾಡಕ್ಟ್ಸು ಕೊಡಬೇಡಿ. ಲಾಂಗ್ ರನ್ನಲ್ಲಿ ತುಂಬ ಹಾನಿಕಾರಕವಾಗಿ ಇರುತ್ತೆ, ಹಾರ್ಟ್ ಹೆಲ್ತ್ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇದೇ ನಂದು ಮೆಸೇಜ್. ಥ್ಯಾಂಕ್ ಯು.
0: ಧನ್ಯವಾದಗಳು. ಮುದ್ದು ಮಕ್ಕಳೇ, ಕೇಳಿದ್ರಲ್ಲ ನಮ್ಮ ಆರೋಗ್ಯ ಸರಿ ಇರಬೇಕು ಅಂತ ಹೇಳಿದ್ರ ಎಂತಹ ಆಹಾರವನ್ನ ಸೇವಿಸಬೇಕು ಅನ್ನೋದನ್ನ ಆಹಾರ ತಜ್ಞರಾದ ಡಾಕ್ಟರ್ ಕೃತಿ

ಕಿನ್ನಾಳ್ ಅವರು ಎಷ್ಟು ಸಮರ್ಪಕವಾಗಿ ಹೇಳಿದ್ರಲ್ಲ, ನಿಮಗೆಲ್ಲ ತಿಳ್ಕೊಂಡ್ರಲ್ಲ. ನೀವು ಅದೇ ರೀತಿ ಡಾಕ್ಟರ್ ಹೇಳ್ದಂಗ ಒಳ್ಳೆಯ ಆಹಾರವನ್ನ ಸೇವಿಸ್ತೀರಲ್ಲ. ಈಗ ನಿಮಗಾಗಿ ಮಕ್ಕಳು ಸಮೂಹ ಸ್ವರದಲ್ಲಿ ಹಾಡಿರುವಂತಹ ಜಿ ಪಿ ರಾಜರತ್ನಂ ಅವರು ರಚಿಸಿರುವಂತಹ ಒಂದು ಮಕ್ಕಳ ಗೀತೆ

0: ಮುದುಮಕ್ಕಳೇ, ಇಲ್ಲಿಗೆ ಈ ಬಾರಿಯ ಗಿಡವಿಂಡು ಕಾರ್ಯಕ್ರಮ ಮುಗೀತು. ಮತ್ತ ಮುಂದಿನ ಗಿಳಿವಿಂಡು ಕಾರ್ಯಕ್ರಮದೊಳಗ ಭೇಟಾಗೋಣ.
1: ಇದಾಗಿತ್ತು ಇಂದಿನ ಗಿಳಿವಿಂಡು. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಸಹಕಾರ ತ್ರಿವೇಣಿ ಬೆಟಗೇರಿ.

0: ಇದುವರೆಗೆ ಗಿಳಿವಿಂಡು ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
2: ಒಂದು ಬಾರಿ ಸ್ಮರಣೆ ಸಾಲದೆ
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು.

ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.

ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಕೇಳುಗರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ ಸಿಎಸ್ಐಆರ್ ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45ಕ್ಕೆ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ, ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥಲಸೀಮಿಯಾ, ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
0: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026ರ ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ 21ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ

0: ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೇನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
3: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬಾ ಸಂತೋಷಕರವಾದದ್ದು, ಹಾಗೆ ತುಂಬಾ ಮೆಮೊರೀಸ್ ತುಂಬಾ. ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಮಂಚಿಕಿರಿ, ಒಂದು ಚಿಕ್ಕ ಗ್ರಾಮ ಅಣಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸ್, ಎಲ್ಲ ಹಾಡುಗಾರ. ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು. ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ, ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳು, ತುಕಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
2: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
3: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್. ನಮ್ದು ಒಂದು ಹಳ್ಳ ಎಲ್ಲ ದಾಟಿ, ಸಂಕ ಎಲ್ಲ ದಾಟಿ, ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸು, ನಮ್ಗೆ ಟೀಚರ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಸಿದ್ಧಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾ ಸಿದ್ಧಿನ ಕರೀರಿ ಅಂತ ಹೇಳೋರು. ಹಂಗೆ ನನಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
2: ನೀವು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವು ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ
4: ಅದಕ್ಕೆ ಯಾವ್ದಾದ್ರು ಹಾಡ್ ಹಾಡ್ತಿದ್ದು ನೆನಪಿದೆ ನಿಮ್ಗೆ?
3: ಹೌದೌದು,
4: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
3: ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಂದ್ರೆಲ್ಲ ಹಾಡ್ತಿದ್ರಲ್ಲ, ಅದು ಇವರೆಗೂ ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಳಿಗೆ ಹಾಡ್ತಿರ್ತಾರೆ.

0: ಇದು ಜೋಗುಳದ ಹಾಡ?
1: ಹೌದು, ಇದು ಜೋಗುಳದ ಹಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ ಅವರು ಅಂತ ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ ಅವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದ್ ಕಡೆ ಸೇರಿಸಿ ಕಾಡಲ್ಲಿ ಒಂದ್ ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸ್, ಲೈಟಿಂಗ್ಸ್, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರಕ್ಕೆ ಧೈರ್ಯ ಆಯ್ತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಅವಾಗ ಎಲ್ಲರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟಿಕ್ ಅಲ್ಲಿ ಇದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮ್ಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನ್ ಮಾಡಿದ್ರು, ಮತ್ತೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗಕ್ಕೆ ನೀನಾಸಮ್, ನಾವ್ ಇಲ್ಲಿ ಇದೀವಿ ಅಂದ್ರೆ ನೀನಾಸಮ್, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಮ್ ಕಾರಣ. ಹಾಗಾಗಿ ನಮ್ಗೆ ನೀನಾಸಮ್ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೋತೀವಿ. ಸುಮಾರು ಒಂದು 1ನೇ ಕ್ಲಾಸಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೀನಾಸಮ್. ಅವ್ರು ಮತ್ತೆ ಬರಕ್ ಶುರು ಮಾಡಿದ್ರು, ರಘುನಂದನ್ ಸರ್ ಬಂದ್ರು, ಆಮೇಲೆ ಜಂಬೆ ಸರ್ ಬಂದ್ರು, ಅಕ್ಷರ ಅವ್ರು ಬಂದ್ರು, ಅವ್ರು ಫುಲ್ ಆಗಿ ನೀನಾಸಮ್ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ ಅಂತ ಇದ್ದಾರೆ, ಅವ್ರೊಂದು ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನ ಕರೆದು ನಾಟಕ ಮಾಡಿಸೋದು, ಅಂದ್ರೆ ಅವ್ರ ಉದ್ದೇಶ ಅವ್ರು ನಮ್ ಜೊತೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡಕ್ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡಬಹುದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನ ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಮ್ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದ್ರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7ನೇ ಕ್ಲಾಸ್ 6ನೇ ಕ್ಲಾಸ್ ನಾನು ಹೋಗ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ ಶುರು ಆಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗ್ಲೇಬೇಕು ನೀನಾಸಮ್ಗೆ, ನಾನು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬಾ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡ್ಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗೆ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಮ್ನವರು ಅಲ್ಲಿ ಕಾಲಿಟ್ಟ ಮೇಲೆ, ಈ ನೀನಾಸಮ್ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನು ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರುತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು ಹಿಂಗೆ ಒಂಥರ. ಅಲ್ಲಿಂದ ಶುರುವಾಯ್ತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನ. 10th ಪಾಸ್ ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಮ್ ಡಿಪ್ಲೊಮಾ ಮಾಡ್ಬೇಕು. ಆಮೇಲೆ ನಂಗೆ ಆಗದೇ ಇದ್ರೆ, ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು 10th ಮುಗಿಸ್ಕೊಂಡು ನಾನು ನೀನಾಸಮ್ಗೆ ಹೋಗಲೇಬೇಕು. ನಾನು ತುಂಬಾ ಕಿರಿಯ ವಿದ್ಯಾರ್ಥಿ ನೀನಾಸಮ್ ಅಲ್ಲಿ, ಅಂದ್ರೆ ತುಂಬಾ ಕಡಿಮೆ ಓದಿರೋದು ಮತ್ತೆ ತುಂಬಾ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ನಾನಲ್ಲಿ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಮ್ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
0: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೀರಿ?
1: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬಾ ಇಷ್ಟವಾದ ನಾಟಕ ಶಾಕುಂತಲ ಅಂತ, ಯಾಕಂದ್ರೆ ಅವರು ಆ ಶಾಕುಂತಲಾಗಿ ಮತ್ತೆ ನನಗೆ ತುಂಬಾ ಪಾತ್ರಗಳು ಹತ್ರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆ ತರ ರೋಲ್ ಮಾಡಬೇಕು ಅನ್ನೋ ತರ. ಆಮೇಲೆ ತುಂಬಾ ಮಾಡಿದೆ, ದೊಡ್ಡಮ್ಮ ಅಂತ ಯಾವ್ದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ತರ ತುಂಬಾ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
0: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ

0: ಅನ್ಸುತ್ತೆ.
1: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೊಂತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನ್ ಉಪಯೋಗ ನಿಮ್ಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬಾ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು ನಾವುಗಳು ಹೇಗಿರ್ತೀವಿ ಮೇಲೆ ಇದಾಗಿರುತ್ತೆ. ಅಲ್ಲಿ ಅಲ್ಲಿ ರಂಗ ಅಂದ್ರೆ ಮೊದ್ಲಿನ ತುಂಬಾ ಗಂಡ್ಮಕ್ಳೆ ಮಾಡ್ತಿದ್ರಂತೆ, ಅಂದ್ರೆ ಗಂಡಸ್ರೆ ತುಂಬಾ ರಂಗಭೂಮಿ ಮಾಡ್ತಿದ್ರಂತೆ. ಇವಾಗ ಇವಾಗ ನಿನಾಸಂ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೆ. ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ, ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
0: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
1: ಖಂಡಿತ ನೆನಪಿದೆ ನೆನಪಿದೆ ನೆನಪಿದೆ. ಯಾಕಂದ್ರೆ ಹೊರಗಡೆವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದವ್ರ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಕ್ವಶನ್ಗಳು. ಇಲ್ಲ ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು, ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ, ನೀವು ಆಫ್ರಿಕ ಅಂತ ಹೇಳಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ. ಇಲ್ಲ ನಮ್ ನೆನಪೇ ಇಲ್ಲ, ನಾನು ಹೆಂಗ್ ಹೇಳಕ್ಕಾಗತ್ತೆ? ಅಜ್ಜಂಗ್ ನೆನಪಿಲ್ಲ, ಅಪ್ಪಂಗ್ ನೆನಪಿಲ್ಲ, ಮುತ್ತಾಜ ಮುತ್ತಾಜ ಅವ್ರಿಗೂ ನೆನಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ, ಎಲ್ಲ ಅಂತೆ ಕಂತೆಗಳು. ಬಂದಿದ್ರಂತೆ ಹೌದಂತೆ ಹಾ ಹಾ ಅನ್ಕೊಂಡು, ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ. ಇಲ್ಲಪ್ಪ ನಾವು ಗೊತ್ತೇ ಇಲ್ಲ, ನಮ್ಗೆ ಕೇಳ್ಬೇಡಿ ಆ ಕ್ವಶನ್, ನಾವು ಇಂಡಿಯಾದವ್ರೇ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದೀವಿ ಅಷ್ಟೇ ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗ್ಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ? ಅವಾಗ ನಾವು ಅವ್ರಿಗೆ ಬಿಡಿಸಿ ಬಿಡಿಸಿ ಬಿಡಿಸಿ ಹೇಳ್ಬೇಕು, ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವರೇ ಇಲ್ಲಿಯೋ. ಇದ್ರೆ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದ್ರಲ್ಲಿ. ಓಕೆ ನನ್ನಿಂದಾದ್ರೂ ಒಂಥರ ಸಿದ್ಧಿಗಳು ಇದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲೂ.
0: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರಿಜ್ ಅವರೇ?
1: ತುಂಬಾ ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ ಅಂದ್ರೆ, ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಿನ್ನ ಯಾವ ತರ ನೋಡ್ಕೊಂಡ್ರು, ನಿಂಗ ಚೆನ್ನಾಗಿ ನೋಡ್ಕೋತಿದ್ರ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ? ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ನಾನು ಅಂತಿದ್ದೆ ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ, ಕೆಲವರು ಯಾರು ಕುತೂಹಲ ಆಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ, ಅವರು ಅಂತ ನಮ್ಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ, ನಾವು ಥಿಯೇಟರ್ ಮಾಡ್ಬೇಕು, ನಾವು ಮುಂದೆ ಬರಬೇಕು ನಿಂತರ, ನಮ್ಗೆಲ್ರು ಗುರ್ತು ಹಿಡಿಬೇಕು ಅನ್ನೋದು ತುಂಬಾ ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
0: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ಗೆ ಹೋದಾಗ ನಿಮ್ಗೆ ಅನ್ಸತ್ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ
1: ನಾವು ಮಾಡ್ತಾ ಇದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಹಿಂಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು ಜೊತೆಗೆ ಥಿಯೇಟರ್ ಬೇಕು, ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ ನಮ್ಗೆ, ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದೀವಿ. ನಾಟಕ ತಗೊಳ್ಳೋದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು, ನಾಟ್ ಓನ್ಲಿ ನಾಟಕ ಬೇರೆ ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ ಸಿದ್ಧೀಸ್ ಎಲ್ಲ ಇದಾರೆ, ಇವಾಗ ಓದ್ದವರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ, ಇವರೆಲ್ಲ ನಮ್ಮಲ್ಲೇ ಇದಾರೆ. ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ, ಅಂದ್ರೆ ಆ ಫೀಲ್ಡ್ಗೆ ಹೋಗೋರಿಗೆ ಅಲ್ಲಿ ಹೇಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರ್ಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮೂರಲ್ಲಿ.
0: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರೀಜ್ ಅವರೇ?
1: ತುಂಬಾ ಅದು ಕಷ್ಟಕರವಾದ್ದು ಅಂದ್ರೆ, ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ, ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ.
0: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಥಿಂಗ್ಸ್,
1: ಯಾ
0: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
1: ಕರೆಕ್ಟ್. ಈಗ ನಾವು ಅಂದ್ರೆ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಈ

0: ಇವಾಗ ಓಕೆ, ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಹಾಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನ ನೀವು, ಓ ಗ್ರೇಟ್,
1: ಹೌದು
0: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ
1: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ.
0: ಹೌದು ಹೌದು ಹೌದು,
1: ಮುಂಚೆ ಟೈಮ್ ಅಲ್ಲಿ ಹಾಗಿರ್ಲಿಲ್ಲ
0: ಇರ್ಲಿಲ್ಲ ಇರ್ಲಿಲ್ಲ. ನಮ್ಗೆಲ್ಲ ಕೇಳೋರು ನೀನ್ ನಾಟಕ ಮಾಡೋದಾದ್ರೆ ಯಾರು ಮದುವೆ ಆಗ್ತಾರೆ ಅಂತ, ಬೇಗ ಮದುವೆ ಆಗ್ಬಿಡು ನಿಂಗೆ ಯಾರು ಮದುವೆ ಆಗ್ಲಿ ನಾಟಕ ಮಾಡೋದು, ನೀವು ಗಂಡ್ಮಕ್ಳ ಕೈಲ ಇಟ್ಕೋತೀರಿ ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿ ಅನ್ನೋ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ, ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಯಾವ್ದಾದ್ರು ಮಾಡಿದ್ಯಾ ರಂಗಭೂಮಿದ ಯಾವ್ದಾದ್ರು ಅಂತ ಕೇಳ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
1: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
0: ಅಂದ್ರೆ ರಂಗಭೂಮಿಯಲ್ಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ ಬಿಡ್ತೀವಿ ಅಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಆಗಿರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
1: ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಅದ್ರ ಕಡೆ ಒಲವು ಹೇಗೆ ಬೆಳೀತು ಗಿರೀಶ್ ಅವ್ರೆ?
0: ನಂದು ಮೊದ್ಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಯಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಾನ್ ಸಂಗೀತ ಕಲಿಬೇಕು, ನಾನ್ ಹಾಡ್ಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಮ್ ಅದು ಇದು ತಂದು ಕೊಡಕ್ ಸಾಧ್ಯನೇ ಇರ್ಲಿಲ್ಲ, ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡುತ್ತಾ ಇತ್ತು. ನಾನು ಎಲ್ಲಿ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ, ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
1: 10th class ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
0: ಇಲ್ಲ ಇಲ್ಲ 10th class ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದು ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವಾಗ ಸ್ವಲ್ಪ ದುಡ್ಡು ಬರೋಕ್ ಶುರು ಆಯ್ತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಟ್ಟಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತಕ್ಕೆ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು ನೀನ್ ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ಗ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನೂ ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು.
1: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
0: ಆಮೇಲೆ ನಾನು ಕೇಳಿದ್ದು ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು. ನನಗೆ ಎಜುಕೇಶನ್ ಕಲಿತು ನಾನು ಏನ್ ಮಾಡ್ಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು ಅವ್ರ ಹತ್ರ ಹೋಗಿ, ನಾನು ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ, ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು ವಿದ್ವತ್ ಅನ್ನೋದು ನಿರಂತರ ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ, ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ, ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ,
1: ಓಕೆ,
0: ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ ಗೋಸ್ಕರ.
1: ಓಕೆ ಓಕೆ. ನಿಮ್ಗೆ ಪ್ರಿಯವಾದ ಯಾವ್ದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು?
0: ಖಂಡಿತ ಸಾಲು, ಖಂಡಿತ. ನೀ

0: ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
1: ಅದು ಅಕಸ್ಮಾತ್ ಆಗಿ ಬಂದಿದ್ ನಾವು ಇದು ಫಿಲ್ಮ್ಗೆ, ನಮ್ಗೇನು ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ರಂಗ ಮೊದ್ಲು ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು. ಯಾಕಂದ್ರೆ ದುನಿಯಾ ವಿಜಯ್ ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣ್ತಾಗಿಂತೆಲ್ಲ ನೋಡಿದ್ರ, ನೋಡ್ಬಿಟ್ಟು ಆಮೇಲೆ ನಮ್ಮನ್ ಕೇಳಿದ್ರು ಈ ತರ ಈ ಹಾಡನ್ನ ಟಿನಿಂಗ್ ಮಿನಿಂಗ್ ತಿಶಾ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ನಾವು ಬೇಡಪ್ಪ ಹೆಂಗ ಹೆಂಗೋ ಮಾಡ್ಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿ ಅದು ಉರ್ದು ಮಿಕ್ಸ್ ಹಾಡ್ ಬೇರೆ, ಆಮೇಲೆ ಹೆಂಗೆಂಗೋ ಮಾಡ್ಬಿಟ್ಟು ಕಷ್ಟ ಆಗ್ಬಿಡುತ್ತೆ ಸರ್, ಬೇಡ ಅಂತ ಅನ್ಸತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತ ಅಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಂಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮ್ಗೆ ಆಮೇಲೆ ದುನಿಯಾ ವಿಜಯ್ ಕರೆದ್ರು ಹಾಡು ಒಂದಷ್ಟು ಮೂರ್ ನಾಲ್ಕು ಹಾಡು ರೆಕಾರ್ಡ್ ಮಾಡೋಣ, ಅದ್ರಲ್ಲಿ ಯಾವ ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನು ನಮ್ಮ ಸಿದ್ಧಿ ಅವ್ರು ಏನ್ ಹೇಳ್ಕೊತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ಧಿ ಹಾಡ್ ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ಚೆನ್ನಾಗೆ ಮಾಡೋಣ ಅದನ್ನ ಅಂದ್ರು. ಆಯ್ತು ಮಾಡುವ ಸರ್ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊ ಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸುತ್ತೆ, ಅವ್ರನ್ನೆಲ್ಲ ಕರ್ಕೊ ಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂವ್ಮೆಂಟ್ ನಮ್ದೇ ಮೂವ್ಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ನಮ್ದೇ ಹಾಕಿ ನಮ್ಗೆ ಬೇರೆ ಮೂವ್ಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೊಬೇಡ್ರಪ್ಪ ನಾವು ಚೆನ್ನಾಗೆ ಮಾಡೋಣ ಅದನ್ನ ಅಂತಂದ್ರು. ಆಯ್ತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನ ಅವರು ಚರಣ್ ರಾಜ್ ಸರ್ ತುಂಬಾ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
0: ಗುಂಪಿನವರೇ ಹಾಡಿರೋದ?
1: ಹೌದು, ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು.
0: ವಿತ್ ಕೊರಿಯೋಗ್ರಫಿ ನಿಮ್ದೆ?
1: ಹೌದು ಹೌದು. ನಮ್ಗೆ ಫಸ್ಟ್ ಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರೆ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು. ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಟ್ಟು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ, ಮತ್ತೆ ಆಗಿ ಬಿಡಬೇಕು. ರಂಗಭೂಮಿನಿಂದ ಈ ತರ ಬಂದು ನಮ್ಗೊಂದು ಎನರ್ಜಿ ಇತ್ತು ಆ ಟೈಮ್ ಅಲ್ಲಿ.
0: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು, ಇವಾಗ ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದ್ರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
1: ನಿಜ ಹೇಳ್ಬೇಕು, ನಂಗೆ ಸವಾಲುಗಳೇ ಬಂದಿಲ್ಲ ಇದ್ರಲ್ಲಿ. ಯಾಕಂದ್ರೆ ನಾನು ನನ್ನ ಕೆಲಸ ನನ್ನ ಶ್ರದ್ಧೆಯಿಂದ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ದೆ. ಬೇಕಾದ್ರೆ ಅದು ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ನಾನಲ್ಲಿ ಹೋಗ್ಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡ್ಬೇಕು, ಹಂಗ ಚಿಂತೆ ಮಾಡ್ತಾ ಹೋದ ನಾನು. ಹಾಗಾಗಿ ನನ್ಗೆ ಎಲ್ಲೂ, ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ, ನಂಗೆ ಎಲ್ಲೂ ನಿಜವಾಗಿ ಹೇಳ್ಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫ್ ಅಲ್ಲಿ.
0: ಓಕೆ,
1: ನನ್ಗೆ ಅಷ್ಟು ಕಾನ್ಫಿಡೆಂಟ್.
0: ಓಕೆ, ಯಾರಾದ್ರೂ ಯುವ ಕಲಾವಿದ ತುಂಬಾ ಜನ ಆಕ್ಟಿಂಗ್ ಹೋಗ್ಬೇಕು, ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ, ಅವರಿಗೆ ನಿಮ್ಮ ಸಂದೇಶ ಏನು?
1: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
0: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
1: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು,
0: ಅದು ಕೊಂಕಣಿದ?
1: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್. ಅದರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟೋ ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಮೂರ್ ನಾಲ್ಕು ಐದು ಹಾಡು ಮಾಡಿದೀವಿ. ಮೂರ್ ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದೀವಿ ಕೊಂಕಣಿಂದಾನೆ, ಎಲ್ಲ ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟೋ ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ
0: ಭಾಷೆ. ಶೂಟಿಂಗ್ ಎಲ್ಲ ಆಗೋಗಿದೆ?
1: ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ, ಅದ್ರ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ, ಅದನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ. ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ ಮೂರ್ ಹಾಡನ್ನ ನಾವು ಹಾಮಿ ಸಿದ್ಧಿ ಅಂತ ಒಂದು ಬಿಡುಗಡೆ ಮಾಡಿದ್ವಿ.
0: ನೀವು ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
1: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡ್ ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ವಿ, ಜಸ್ಟ್ ಹಾಡ್ ಬಿಟ್ಟಿದೀವಿ. ಮೂರ್ ಹಾಡ್ ಬಿಟ್ಟಿದೀವಿ ಆತರ. ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು ಬೆಳೆಸಬೇಕು, ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ, ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
0: ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದ ಅಂತ?
1: ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಾಚೆಲಿಗೆ ಅಂತೂ ಇದ್ದೆ, ಅದ್ ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು.

0: ನಿತಿಲಕ್ ಕಾಮದ ರಾಗ, ನನ್ ತುಂಬಾ ಇಷ್ಟವಾದ ರಾಗ ಇದು. ಬಟ್ ಅದ ರಿಯಾಜ್.
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು?

0: दक्कनी को बेंगलुरु साहूकर मालिक मुझे अंदर बुलाया दरवाजा लगाया अंदर मंचो को बो तिनिंग मिनिंग टिश्या टिश्या नारी नारी कहाँ चली गए नारी नारी कहाँ चली गए कहाँ चली गए मंची केरी देखनी को मंची केरी साहूकर मालिक मुझे अंदर बुलाया दरवाजा लगाया अंदर मंचो को बो टिनिंग मिनिंग टिश्या ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
1: ಹೌದಾ?
0: ಚಂದನವನದಲ್ಲಿ.
1: ವಾವ್ ಮೇಡಮ್, ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠ ಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಗೆ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಇದುವರೆಗೆ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.
4: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
5: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
4: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
6: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
4: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
6: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
4: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
3: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
7: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
3: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
1: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಈ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾದ್ವಾನೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ದೇವೇಂದ್ರಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದ ಕೇಳುತ್ತೀರಿ. 1:30 ನಡೆನುಡಿ ಪ್ರಾಯೋಜಿತ ಕಾರ್ಯಕ್ರಮ. 1:45 ಕನ್ನಡ ಚಿತ್ರಗೀತೆಗಳು. 2:40 ಹೊಸ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ആകാശവാണി ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು ಈ ವಿಷಯದ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಶಿಷ್ ಆಚಾರ್ಯ ಕೆ. ಇವರು ನ್ಯೂಕ್ಲಿಯರ್ ಮೆಡಿಸಿನ್ ನಲ್ಲಿ ಕನ್ಸಲ್ಟೆಂಟ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದ್ರೆ ಏನು ಅಂದ್ರೆ, ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದ್ರೆ ಏನಿದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು?
2: ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಡಿಸಿನ್ಸ್, ಅಂದ್ರೆ ವಿಕಿರಣಶೀಲ ಔಷಧಿಗಳು. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಮಾಡ್ಲಿಕ್ಕಿರ್ಬೋದು, ಇಲ್ಲ ರೋಗ ಪತ್ತೆ ಹಚ್ಚಲಿಕ್ಕಿರ್ಬೋದು ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಬರುವ ಎಲ್ಲಾ ಸ್ಕ್ಯಾನ್ಸ್ ಅಥವಾ ಟ್ರೀಟ್ಮೆಂಟ್ಗೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮ್ಗೆ ಜನಸಾಮಾನ್ಯರಿಗೆ ಕೇಳಿರುವಂತದ್ದು ಕಾಮನ್ ಆಗಿ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ಬೋದು. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ. ಬಟ್ ಇದಕ್ಕಿಂತ ಮೀರಿ ಇನ್ನೂ ಅನೇಕ ಬಗೆಯ ಸ್ಕ್ಯಾನ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದರಲ್ಲಿ ಬರುತ್ತೆ.
1: ಡಾಕ್ಟರ್, ಈಗ ತಾವು ಹೇಳಿದ್ರಿ, ಈಗ ಇದರಲ್ಲಿ ರೇಡಿಯೇಷನ್ ಅನ್ನ ಅಂದ್ರೆ ವಿಕಿರಣಗಳನ್ನೆಲ್ಲ ಬಳಸಲಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಭಯ ಇರುತ್ತೆ, ರೇಡಿಯೇಷನ್ ಇಂದ ಆರೋಗ್ಯಕ್ಕೆ ಏನಾದ್ರೂ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹೇಗೆ ಅಂತ ಹೇಳಿ. ಏನ್ ಹೇಳ್ತೀರಾ ಡಾಕ್ಟರ್ ಇದಕ್ಕೆ?
2: ಸೊ ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿರೋ ಏನಂದ್ರೆ, ರೇಡಿಯೇಷನ್ ಅಂದ್ರೆ ಅದು ಅಟಮ್ ಬಾಂಬ್, ಅಟಮ್ ಆತರ ತುಂಬಾ ಭಯ ಇರುತ್ತೆ. ಆದ್ರೆ ಭಾರತದಲ್ಲಿ ರೇಡಿಯೇಷನ್ಗೆ ಅಂತ, ರೇಡಿಯೋ ಆಕ್ಟಿವ್ ಮೆಡಿಸಿನ್ಗಳಿಗೆ ಅಂತ ಅದನ್ನ ಡೀಲ್ ಮಾಡ್ಲಿಕ್ಕೆ ಒಂದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನ ಎಲ್ಲಾ ಕಂಟ್ರೋಲ್ ಮಾಡಿ ಇವರು ಎಲ್ಲಾ ರೇಡಿಯೇಷನ್ ರಿಲೇಟೆಡ್ ಏನೇ ಇರ್ಬೋದು, ಲಿಮಿಟ್ ರೇಡಿಯೇಷನ್ ಲಿಮಿಟ್ ಇರ್ಬೋದು, ಇದನ್ನ ಎಲ್ಲದನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈಗ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಯೂಸ್ ಮಾಡುವಂತ ರೇಡಿಯೇಷನ್ ತುಂಬಾ ಕಡಿಮೆ ಪ್ರಮಾಣದ ರೇಡಿಯೇಷನ್ ಆಗಿರ್ತದೆ. ಹಾಗೆ ಇದನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಏನೇ ಸೈಡ್ ಇಫೆಕ್ಟ್ ಇಲ್ಲದೆ ಮಾಡುವಂತ ರೇಡಿಯೇಷನ್ ಇರ್ತದೆ.
1: ತಾವು ಆವಾಗಲೇ ಹೇಳಿದ್ರಿ, ಇದನ್ನ ಚಿಕಿತ್ಸೆಗೂ ಬಳಸಲಾಗುತ್ತೆ ಮತ್ತೆ ರೋಗ ಪತ್ತೆಗೂ ಬಳಸಲಾಗುತ್ತೆ ಅಂತ. ಮೊದಲೇದಾಗಿ ರೋಗ ಪತ್ತೆಗೆ ಯಾವ ರೀತಿಯಾಗಿ ಇದನ್ನ ಬಳಸಲಾಗುತ್ತೆ ಡಾಕ್ಟರ್?
2: ಸೊ ಕಾಮನ್ ಆಗಿ ಎಲ್ರಿಗೂ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಗೊತ್ತಿರುವಂತ ಒಂದು ಸ್ಕ್ಯಾನ್ ಅಂದ್ರೆ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ 21ನೇ ಶತಮಾನದ ತುಂಬಾ ಇಂಪಾರ್ಟೆಂಟ್ ಇನ್ವೆನ್ಷನ್ ಗಳಲ್ಲಿ ಒಂದು ಪೆಟ್ ಸ್ಕ್ಯಾನ್. ಈಗ ಕ್ಯಾನ್ಸರ್ ಬಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಈ ಪೆಟ್ ಸ್ಕ್ಯಾನ್ ತುಂಬಾ ಅಗತ್ಯವಾಗಿದೆ. ಹಾಗೂ ಕ್ಯಾನ್ಸರ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಇದು ನಮಗೆ ಪೇಷಂಟ್ಗೆ ಸಿಂಪ್ಟಮ್ ಮೂಲಕ ಗೊತ್ತಾಗೋದಿಲ್ಲ, ಒಂದು ಸ್ಕ್ಯಾನ್ ಬೇಕೇ ಬೇಕು. ಸೊ ಈ ಸ್ಕ್ಯಾನ್ ಎಲ್ಲ ಇದು ಫುಲ್ ಬಾಡಿ ಸ್ಕ್ಯಾನ್ ಆದ ಕಾರಣ ತಲೆಯಿಂದ ಕಾಲಿನ ತನಕ ಎಲ್ಲ ಇಡೀ ಬಾಡಿ ಕವರ್ ಆಗ್ತದೆ. ಇದರಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಇದು ಈ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ. ಹಾಗೆ ಕ್ಯಾನ್ಸರ್ ಹರಡಿದೆ, ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಲಿಕ್ಕೆ. ಸೊ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಇಂದ ರೆಸ್ಪಾಂಡ್ ಆಗ್ತಾ ಇದೆಯಾ, ಇಲ್ಲ ಪ್ರೋಗ್ರೆಷನ್ ಆಗ್ತಾ ಇದೆಯಾ, ಪೇಷಂಟ್ಗೆ ಕಾಯಿಲೆ ಜಾಸ್ತಿ ಆಗ್ತಿದ್ಯಾ, ಕಾಯಿಲೆ ಕಮ್ಮಿ ಆಗ್ತಿದ್ಯಾ, ಇದೆಲ್ಲ ಗೊತ್ತಾಗ್ಲಿಕ್ಕೆ ಮತ್ತೆ ಇನ್ನೊಂದು ಪೆಟ್ ಸ್ಕ್ಯಾನ್ ಮಾಡ್ತಾರೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಅನ್ನ ಗೊತ್ತಾಗ್ಲಿಕ್ಕೆ ಅಂತ. ಸೊ ಇದು ಇನ್ನೊಂದು ಪೆಟ್ ಸ್ಕ್ಯಾನ್ ನ ಉಪಯೋಗ. ಹಾಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಗುಣ ಆಗತ್ತೆ. ಸೊ ಗುಣ ಆದ್ಮೇಲೆ ಪೇಷಂಟ್ ತುಂಬಾ ಭಯ ಪಟ್ಟಿರ್ತಾರೆ ಕ್ಯಾನ್ಸರ್ ಮತ್ತೆ ಬರ್ತದಾ ಇಲ್ವಾ ಅಂತ. ಸೊ ಅದನ್ನ ಕೂಡ ಈ ಪೆಟ್ ಸ್ಕ್ಯಾನ್ ಮೂಲಕ ಮತ್ತೆ ಬಂದಿದೆಯಾ ಇಲ್ವಾ ಅಂತ ಈ ಪೆಟ್ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ.
1: ಈಗ ಈ ಪೆಟ್ ಸ್ಕ್ಯಾನ್ ಅಂತ ಹೇಳುವಾಗ ಅದರ ಜೊತೆಗೆ ನಾವು ಬೇರೆ ಸ್ಕ್ಯಾನ್ಗಳು ಇರ್ತವೆ, ಈಗ ಸಿಟಿ ಇರ್ಬೋದು ಅಥವಾ ಬೇರೆ ರೀತಿಯ MRI ಇರ್ಬೋದು, ಇದಕ್ಕೆ ಹೋಲಿಸಿದಾಗ ಈ ಪೆಟ್ ಸ್ಕ್ಯಾನ್ ಅನ್ನುವಂಥದ್ದು ಯಾಕೆ ಭಿನ್ನ ಅನ್ಸುತ್ತೆ?
2: ಸೊ ನಮಗೆ ಸಿಟಿ ಅಥವಾ MRI ಅಥವಾ ಅಲ್ಟ್ರಾಸೌಂಡ್ ಇದೆಲ್ಲ ಬಾಡಿಯ ಕಾಂಪೋಸಿಷನ್ ಹೇಗಿದೆ ಹೊರಗಿಂದ ನಮಗೆ ಗೊತ್ತಾಗ್ತದೆ, ಬಾಡಿ ಯಾವ ತರ

0: ಇದೆ, ಆರ್ಗನ್ಸ್ ಎಲ್ಲ ಎಷ್ಟು ದೊಡ್ಡದಿದೆ, ಎಷ್ಟೆಷ್ಟು ಏನೇನಿದೆ ಅಂತ, ಜಸ್ಟ್ ಮಾರ್ಫಾಲಜಿಕಲ್ ಅಂದ್ರೆ ಎನಾಟಮಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನ್, ಯಾವ ತರ ಕೆಲಸ ಮಾಡ್ತಿದೆ ಬಾಡಿ, ಎಲ್ಲೆಲ್ಲಿ ಡಿಸೀಸ್ ಇದೆ, ಎಷ್ಟೆಷ್ಟು ಡಿಸೀಸ್ ಕೆಲಸ ಮಾಡ್ತಿದೆ, ಇದೊಂಥರ ಫಂಕ್ಷನಲ್ ಸ್ಕ್ಯಾನ್ ಅಂತ. ಸೊ ಎರಡರ ಡಿಫರೆನ್ಸ್ ಏನಂದ್ರೆ, ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನಲ್ ಸ್ಕ್ಯಾನ್, ಸಿಟಿ ಎಂ ಆರ್ ಐ ಅಂದ್ರೆ ಸ್ಟ್ರಕ್ಚರಲ್ ಆರ್ ಎನಾಟಮಿಕಲ್ ಸ್ಕ್ಯಾನ್, ನಮಗೆ ಡಿಸೀಸ್ ಎಷ್ಟು ದೊಡ್ಡದಿದೆ ಅದೆಲ್ಲ ಗೊತ್ತಾಗ್ತದೆ. ಇನ್ನೊಂದು ಏನಂದ್ರೆ ಪೆಟ್ ಸ್ಕ್ಯಾನ್ ಅಂದ್ರೆ ಹೋಲ್ ಬಾಡಿ, ಇದರಲ್ಲಿ ಇಡೀ ಮೇಲಿಂದ ಕೆಳಗಿನ ತನಕ ಎಲ್ಲ ಕವರ್ ಆಗ್ತದೆ. ಸಿಟಿ ಎಂ ಆರ್ ಐ ಎಲ್ಲ ಒಂದು ಆರ್ಗನ್, ಒಂದು ಬಾಡಿ ಪಾರ್ಟ್ ಅಷ್ಟೇ ಕವರ್ ಆಗ್ತದೆ. ಸೊ ಇದರಲ್ಲಿ ಎಲ್ಲಾ ಗೊತ್ತಾಗ್ತದೆ ನಮಗೆ. ಸೊ ಅದೇ ಮೇನ್ ಡಿಫರೆನ್ಸ್ ಅಂದ್ರೆ ಈಗ ಹೇಳಿದೆ.
1: ಈಗ ಈ ಪೆಟ್ ಸ್ಕ್ಯಾನ್ ಅನ್ನ ಯಾರು ಕೂಡ ಮಾಡಿಸಬಹುದು ಅಥವಾ ಏನಾದ್ರೂ ಎಕ್ಸೆಪ್ಷನ್ ಗಳು ಇರ್ತದೆ ಇದಕ್ಕೆ?
0: ಇದಕ್ಕೆ ಎಕ್ಸೆಪ್ಷನ್ ಏನಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಇದು ರೇಡಿಯೇಷನ್ ಇರುವ ಕಾರಣ ಪ್ರೆಗ್ನೆಂಟ್ ಲೇಡೀಸ್ ಈ ಸ್ಕ್ಯಾನ್ ಸ್ಟ್ರಿಕ್ಟ್ಲಿ ಕಾಂಟ್ರಾಇಂಡಿಕೇಟೆಡ್, ಅಂದ್ರೆ ಮಾಡಲೇಬಾರದು ಅಂತ ನಾವು ಸ್ಕ್ಯಾನ್ ಮಾಡೋ ಮುಂಚೆ ಅದನ್ನ ಕನ್ಫರ್ಮ್ ಮಾಡಿರ್ತೇವೆ, ಪ್ರೆಗ್ನೆನ್ಸಿಗೆ ಏನು ಚಾನ್ಸಸ್ ಇಲ್ಲ ಅಂತ. ಕೆಲವರಲ್ಲಿ ಡೌಟ್ ಇದ್ರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಯೇ ನಾವು ಸ್ಕ್ಯಾನ್ ಮಾಡ್ತೇವೆ.
1: ಈಗ ಈ ಪೆಟ್ ಸ್ಕ್ಯಾನ್ ಹೊರತಾಗಿ ಬೇರೆ ಯಾವ ರೀತಿಯಾದಂತಹ ಸ್ಕ್ಯಾನ್ ಗಳನ್ನ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಮಾಡಲಾಗುತ್ತೆ?
0: ಸೊ ಪೆಟ್ ಸ್ಕ್ಯಾನ್ ಅಂದ್ರೆ ಮೇನ್ಲಿ ಅದು ಕ್ಯಾನ್ಸರ್ ರಿಲೇಟೆಡ್ ಇರ್ತದೆ, ಬಟ್ ಪೆಟ್ ಸ್ಕ್ಯಾನ್ ಅಲ್ಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಲ್ಲಿ ಕೂಡ ಹಾರ್ಟ್ ರಿಲೇಟೆಡ್ ಸ್ಕ್ಯಾನ್, ಆಮೇಲೆ ಜ್ವರ ಇದ್ರೆ ಜ್ವರ ಬಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಆದ್ರೂ ಯಾಕೆ ಜ್ವರ ಬಂದಿದೆ ಅಂತ ಗೊತ್ತಾಗದಿದ್ರೆ ಪೆಟ್ ಸ್ಕ್ಯಾನ್ ಇಂದಾಗಿ ಅದು ಗೊತ್ತಾಗಬಹುದು. ಪೆಟ್ ಸ್ಕ್ಯಾನ್ ಬಿಟ್ಟರೆ ಬೇರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸ್ಕ್ಯಾನ್ ಇದೆ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ. ಕಾಮನ್ ಆಗಿ ಥೈರಾಯ್ಡ್ ಗೆ ಅಂತ ಒಂದು ಸ್ಕ್ಯಾನ್ ಇದೆ, ಥೈರಾಯ್ಡ್ ಸ್ಕ್ಯಾನ್, ಥೈರಾಯ್ಡ್ ಫಂಕ್ಷನ್ ಯಾಕೆ ಜಾಸ್ತಿ ಆಗ್ತಿದ್ಯಾ, ಇಲ್ಲ ಅದು ಇನ್ಫೆಕ್ಷನ್ ಇಂದಾಗಿ ಜಾಸ್ತಿ ಆಗ್ತಿದ್ಯಾ ಅದು ಗೊತ್ತಾಗ್ತದೆ. ಆಮೇಲೆ ಕಿಡ್ನಿಗೆ ಅಂತ ತುಂಬಾ ಸ್ಕ್ಯಾನ್ಸ್ ಇದೆ, ಡಿ ಎಂ ಎಸ್ ಎ ಇರ್ಬೋದು, ಡಿ ಟಿ ಪಿ ಎ ಇರ್ಬೋದು, ಬೋನ್ ಸ್ಕ್ಯಾನ್ ಅಂತ ಇದೆ ಎಲುಬುಗಳ ಸಮಸ್ಯೆ ಗೊತ್ತಾಗ್ಲಿಕ್ಕೆ. ಆಮೇಲೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಕ್ಯಾನ್ ಇದೆ. ಕಾಮನ್ ಆಗಿ ಫೇಮಸ್ ಆಗಿರೋದು ಪೆಟ್ ಸ್ಕ್ಯಾನ್, ಆದ್ರೆ ಬೇರೆ ವಿಭಿನ್ನ ತರದ ಸ್ಕ್ಯಾನ್ಸ್ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಇದೆ.
1: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸುತ್ತೆ?
0: ನ್ಯೂಕ್ಲಿಯರ್ ಮೆಡಿಸಿನ್ ಮೊದಲು ಫೇಮಸ್ ಆಗಿದ್ದು ಹೇಗೆ ಅಂದ್ರೆ 1920s 1930s ಅಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಇರುವಾಗ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಬಂದಿತ್ತು, ಅದು ತುಂಬಾ ಫೇಮಸ್ ಆಗಿತ್ತು. ಯಾಕಂದ್ರೆ ಥೈರಾಯ್ಡ್ ಕ್ಯಾನ್ಸರ್ಗೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಸರ್ಜರಿ, ಆದ್ರೆ ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ರೆಸಿಡುವಲ್ ಸೆಲ್ಸ್ ಅಂತ ಇರ್ತದೆ, ರೆಮ್ನೆಂಟ್ ಥೈರಾಯ್ಡ್ ಟಿಶ್ಯೂ ಅಂತ ಇರ್ತದೆ ಆಪರೇಟ್ ಮಾಡಿದ ಸೈಟ್ ಅಲ್ಲಿ, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಎಬ್ಲೇಷನ್ ಅಂತ ಫೇಮಸ್ ಆಯಿತು. ಸೊ ಅದು ಈಗ್ಲೂ ಅದು ಅಷ್ಟೇ ಪ್ರಮುಖವಾಗಿದೆ. ಇನ್ ಅಡಿಷನ್ ಟು ದಟ್ ಇನ್ನೂ ಒಂದೆರಡು, ಈಗ ಲುಟೀಷಿಯಂ ಅಂತ ಒಂದು ಐಸೋಟೋಪ್ ಬಂದಿದೆ, ಅದನ್ನ ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಜೊತೆ ಟ್ಯಾಗ್ ಮಾಡ್ತಾರೆ, ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿರ್ಬೋದು, ಇದೆರಡಕ್ಕೂ ಒಂದೊಂದು ಪಿ ಎಸ್ ಎಂ ಎ ಅಥವಾ ಸೊಮೆಟೋಸ್ಟಾಟಿನ್ ರಿಸೆಪ್ಟರ್ ಅಂತ ಕ್ಯಾನ್ಸರ್ ಅಲ್ಲಿ ರಿಸೆಪ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಅದನ್ನ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡ್ಲಿಕ್ಕೆ ಅಂತ ಈ ರೇಡಿಯೋ ಐಸೋಟೋಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದ್ರೆ ಈ ಟ್ರೀಟ್ಮೆಂಟ್ಗಳು ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಅದನ್ನು ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೆ ಅಲ್ಲೇ ಹೋಗಿ ಇದು ಟ್ರೀಟ್ ಮಾಡ್ತದೆ. ತುಂಬಾ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಆಗಿರುವ ಕಾರಣ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರ್ತದೆ.
1: ಈ ಒಂದು ಮೆಡಿಸಿನ್ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಮಾಡಬೇಕು ಅಂತ ಏನಾದ್ರೂ ಇದೆಯಾ?
0: ಕಾಮನ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಅಪ್ರೂವ್ ಆಗಿರುವಂತದ್ದು, ಎಫ್ ಡಿ ಎ ಅಪ್ರೂವ್ಡ್ ಅಥವಾ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡುವಂತ ಕ್ಯಾನ್ಸರ್ಸ್ ಯಾವ್ದಂದ್ರೆ ಥೈರಾಯ್ಡ್ ಕ್ಯಾನ್ಸರ್, ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಇದು ಅಲ್ಲದೆ ತುಂಬಾ ಬಗೆಯ ಕ್ಯಾನ್ಸರ್ ಗಳಿಗೆ ಟ್ರೀಟ್ಮೆಂಟ್ ಗಳು ಈಗ ರಿಸರ್ಚ್ ನಡೀತಾ ಇದೆ. ಲಾಸ್ಟ್ 10 ವರ್ಷದಲ್ಲಿ ಪ್ರಾಸ್ಟೇಟ್ ಮತ್ತು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ. ಸೊ ಇನ್ನು ಒಂದು ಎರಡು ಡಿಕೇಡ್ ಅಲ್ಲಿ ಕ್ಯಾನ್ಸರ್ ಗಳು ಬರುವ ಸಾಧ್ಯತೆ ಇದೆ.
1: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವ ಮುಂಚೆ ಈ ರೋಗಿಗಳನ್ನ ಯಾವ್ದಾದ್ರೂ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಾ ಅಥವಾ ಅವರನ್ನ ತಯಾರು ಮಾಡಬೇಕಾಗುತ್ತಾ ಹೇಗೆ?
0: ಹೌದು, ಕಾಮನ್ ಆಗಿ ರೇಡಿಯೋ ಆಕ್ಟಿವ್ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡುವಾಗ ಅದು ಪೇಷಂಟ್ಸ್ ಅನ್ನ ನಾವು ತಯಾರು ಮಾಡ್ತೇವೆ. ಹೇಗಂದ್ರೆ ಅವರು ಅಯೋಡಿನ್, ಅದು ನಾರ್ಮಲ್ ಉಪ್ಪಲ್ಲಿ ಅಯೋಡಿನ್ ಅಂಶ ಇರ್ತದೆ, ಹಾಗೆ ನಾವು ಅವ್ರಿಗೆ ನಾರ್ಮಲ್ ಅಯೋಡಿನ್ ಫ್ರೀ ಡಯಟ್ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ಒಂದ್ 2-3 ವಾರಗಳ ಕಾಲ ನಾರ್ಮಲ್ ಉಪ್ಪು ತಗೊಳ್ಬಾರ್ದು, ಕಲ್ಲುಪ್ಪು ತಗೊಳ್ಬೇಕು, ಆಮೇಲೆ ಅಯೋಡಿನ್ ಇರುವಂತ ಎಲ್ಲ ಐಟಮ್ಸ್ ಅವಾಯ್ಡ್ ಮಾಡ್ಬೇಕು, ಸಾಲ್ಟ್ ಅವಾಯ್ಡ್ ಮಾಡ್ಬೇಕು, ಸೀ ಫುಡ್ ಅವಾಯ್ಡ್ ಮಾಡ್ಬೇಕು, ಈ ತರ ತುಂಬಾ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ. ಯಾಕಂದ್ರೆ ನಾವು ಕೊಡುವ ಟ್ರೀಟ್ಮೆಂಟ್ ಅಲ್ಲೂ ಅಯೋಡಿನ್ ಇರುವ ಕಾರಣ ನಾರ್ಮಲ್ ಫುಡ್ ಅಲ್ಲಿ ಇರುವಂತ ಅಯೋಡಿನ್ ಜೊತೆ ಇಂಟರ್ಫಿಯರ್ ಆಗಬಾರದು ಅಂತ ನಾವು ಈ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ ಅವರಿಗೆ.

0: ಒಂದ್ಸಲ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಏನಾದರೂ ಜಾಗರೂಕತೆ ವಹಿಸಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ಗಳು ಇರ್ತದೆ ಹೇಗೆ?
1: ಹೌದು, ಇದರಲ್ಲಿ ನಾನು ಹೇಳಿದಾಗೆ ರೇಡಿಯೋ ಅಯೋಡಿನ್ ಅಂದ್ರೆ ಅದು ಅವ್ರ ಪೇಷಂಟ್ಸ್ಗೆ ರೇಡಿಯೇಷನ್ ಕೊಡೋದು, ಅವ್ರು ಕುಡಿಬೇಕು. ಸೊ ಅವ್ರು ಕುಡಿದ ನಂತರ ಅವರೇ ರೇಡಿಯೇಷನ್ ನ ಸೋರ್ಸ್ ಆಗ್ತಾರೆ. ಸೊ ಅವರ ಸ್ಕಿನ್ ಅಲ್ಲಿ, ಅವರ ಸಲೈವದಲ್ಲಿ, ಅವರ ಸ್ವೆಟ್ ಅಲ್ಲಿ, ಅವರ ಯೂರಿನ್, ಇದರಲ್ಲೆಲ್ಲ ರೇಡಿಯೇಷನ್ ಇರ್ತದೆ. ಹಾಗೆ ಅವರು ಮಲಕ್ಕೊಳ್ಳುವಾಗ ಅವ್ರು ಸಪ್ರೇಟ್ ಆಗಿ ಒಬ್ಬರೇ ಮಲಗಬೇಕು, ಅವ್ರ ಜೊತೆ ಯಾರು ಇರಬಾರ್ದು. ಹಾಗೆ ಅವರ ಬಟ್ಟೆಗಳನ್ನೆಲ್ಲ ಸಪರೇಟ್ ಆಗಿ ಒಗಿಬೇಕು, ಯಾರ ಬಟ್ಟೆ ಜೊತೆ ಕೂಡ ಮಿಕ್ಸ್ ಮಾಡಬಾರ್ದು, ಗರ್ಭಿಣಿಯರು ಇಲ್ಲ ಸಣ್ಣ ಮಕ್ಕಳು ಅವ್ರಿಗಿಂತ ದೂರ ಇರಬೇಕು. ಇದೆಲ್ಲ 2-3 ವಾರಗಳ ಕಾಲ ಅವ್ರು ಫಾಲೋ ಮಾಡಬೇಕು, ಯಾಕಂದ್ರೆ ಅವರ ಬಾಡಿಯಿಂದ ರೇಡಿಯೇಷನ್ ಹೋಗ್ತಾ ಇರ್ತದೆ. ಸೊ ಅದು ಬೇರೆಯವ್ರಿಗೆ ಹಾರ್ಮ್ಫುಲ್, ಅವರಲ್ಲಿ ರೇಡಿಯೇಷನ್ ಆಕ್ಟ್ ಮಾಡ್ತದೆ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್, ಆದ್ರೆ ಜನರಲ್ ಪಬ್ಲಿಕ್ ಗೆ ಆ ರೇಡಿಯೇಷನ್ ಒಳ್ಳೇದಲ್ಲ.
0: ಈಗ ಈ ಟ್ರೀಟ್ಮೆಂಟ್ ಎಷ್ಟು ಕಾಲ ತಗೋಬೇಕಾಗ್ತದೆ?
1: ಈ ಟ್ರೀಟ್ಮೆಂಟ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಯೋಡಿನ್, ರೇಡಿಯೋ ಅಯೋಡಿನ್ ಅದು ಡಿಪೆಂಡ್ ಆಗ್ತದೆ, ಬರೀ ಥೈರಾಯ್ಡ್ ಅಲ್ಲೇ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಥೈರಾಯ್ಡ್ ಗಿಂತ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಲಂಗ್ಸ್ಗೆ ಹೋಗಿದೆಯಾ, ಸ್ಕೆಲಿಟನ್ ಮೆಟ್ಸ್ ಇದು ಬೋನ್ಸ್ಗೆ ಹೋಗಿದೆಯಾ, ಇದೆಲ್ಲ ನೋಡಿ ನಾವು ಎಷ್ಟು ಸಲ ಬೇಕಾಗ್ತದೆ ಅಂತ ಡಿಸೈಡ್ ಮಾಡಿರ್ತೇವೆ. ಆಮೇಲೆ ಹೇಗೆ ರೆಸ್ಪಾಂಡ್ ಆಗ್ತದೆ ಅದೆಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ ನಾವು.
0: ಈಗ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೇವೆ. ಈಗ ಈ ಕೀಮೋಥೆರಪಿಗೂ ಮತ್ತೆ ಈ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು ಡಾಕ್ಟ್ರೆ?
1: ಕೀಮೋಥೆರಪಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ ಗೆ ವ್ಯತ್ಯಾಸ ಏನಂದ್ರೆ, ಇದು ಡೈರೆಕ್ಟ್ ಆಗಿ ಹೋಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಸೆಲ್ಸ್ ನ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಲ್ಲೇ ಆಕ್ಟ್ ಆಗ್ತದೆ. ಹಾಗೆ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳು, ಕೀಮೋಥೆರಪಿಯಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗೋದು, ಇಲ್ಲ ವಾಮಿಟಿಂಗ್, ಇಲ್ಲ ಬೋನ್ ಮ್ಯಾರೋ ಸಪ್ರೇಷನ್ ಅಂದ್ರೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗೋದು, ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಆಮೇಲೆ ಇನ್ನು ಇದಕ್ಕಿನ್ನ ಅಡಿಷನ್ ಆಗಿ ಇನ್ನೂ ತುಂಬಾ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಇರ್ತದೆ. ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬರೋದು ತುಂಬಾ ಅಪರೂಪ, ಇದು ತುಂಬಾ ಟಾರ್ಗೆಟೆಡ್ ಆಗಿ ಇರ್ತದೆ ಟ್ರೀಟ್ಮೆಂಟ್.
0: ಈಗ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಈಗ ಲಭ್ಯತೆ ಹೇಗಿದೆ ಅಂದ್ರೆ, ಎಲ್ಲಾ ಆಸ್ಪತ್ರೆಗಳಲ್ಲೂ ಸಿಗ್ತದ ಅಥವಾ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ, ಇದು ಕಾಸ್ಟ್ಲಿನಾ, ಸಾಮಾನ್ಯರ ಜನರಿಗೂ ಕೂಡ ಇದು ಕೈಗೆಟುಕುವಂತದ್ದ ಹೇಗೆ?
1: ಈಗ BPL ಕಾರ್ಡ್ ಇರೋ ಜನರಿಗೆ ಅಂತ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಅವರಿಗೆ ಕನ್ಸೆಷನ್ ಕೊಟ್ಟು ಮಾಡಲಾಗ್ತಿದೆ, ಹಾಗೆ ತುಂಬಾ ಕಡಿಮೆ ದರಕ್ಕೆ ಸ್ಕ್ಯಾನ್ ಮಾಡ್ತಿದ್ದಾರೆ. ಹಾಗೆ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಕೂಡ BPL ಕಾರ್ಡ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಮೂಲಕ ಅವರಿಗೆಲ್ಲ ಫ್ರೀಯಾಗಿ ದೊರೀತಾ ಇದೆ. ಇದನ್ನ ಇನ್ನೂ ಜಾಸ್ತಿ ಸ್ಕೀಮ್ಸ್ ಎಲ್ಲ ಮಾಡೋದು ಅವಶ್ಯಕತೆ ಇದೆ ಅಂತ ನನ್ನ ನಂಬಿಕೆ.
0: ಮತ್ತೆ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನಾದರೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಥವಾ ಹೊಸ ಆವಿಷ್ಕಾರಗಳು ಈ ತರ ನಡೀತಾ ಇದೆಯಾ?
1: ಹೌದು, ಇದರಲ್ಲಿ ತುಂಬಾ ಹೊಸ ಹೊಸ ರೇಡಿಯೋ ಟ್ರೇಸರ್ ಅಂದ್ರೆ ರೇಡಿಯೇಷನ್ ಎಮಿಟ್ ಮಾಡುವಂತ ಮೆಡಿಸಿನ್ಗಳು ಬರ್ತಾನೆ ಇರ್ತದೆ. ಸೊ ಈಗ ಹೊಸತ್ತೊಂದು ಫ್ಯಾಪಿ ಅಂತ ಒಂದು ಮಾಲಿಕ್ಯೂಲ್ ಬಂದಿದೆ. ಸೊ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡುವಾಗ ಟ್ಯೂಮರ್ ಸೆಲ್ಸ್ ಗಳಿಗೆ ಅಟ್ಯಾಚ್ ಆಗುವಂತ ಟ್ರೇಸರ್ ಯೂಸ್ ಮಾಡ್ತೇವೆ. ಆದ್ರೆ ಇದೇನಂದ್ರೆ ಟ್ಯೂಮರ್ ಸೆಲ್ಸ್ ನ ಹತ್ರ ಇರುವ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿ ಬೈಂಡ್ ಆಗುವಂತ ಇದು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ FDG ಅಂತ ಟ್ರೇಸರ್, ಅದಕ್ಕೆ ಪೇಷಂಟ್ಸ್ ಫಾಸ್ಟಿಂಗ್ ಮಾಡಬೇಕು, ಆಮೇಲೆ ಶುಗರ್ ತುಂಬಾ ಜಾಸ್ತಿ ಇದ್ರೆ ಸ್ಕ್ಯಾನ್ ಕ್ವಾಲಿಟಿ ಅಷ್ಟು ಒಳ್ಳೇದಾಗಿ ಬರುವುದಿಲ್ಲ. ಸೊ ಇದು ಫ್ಯಾಪಿ ಅಂದ್ರೆ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಹಾಗೆ ಇದು ತುಂಬಾ ಒಳ್ಳೆ ಒಂದು ಆಲ್ಟರ್ನೇಟಿವ್ ಆಗಿದೆ FDG. ಹಾಗೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ತುಂಬಾ ಹೊಸ ಹೊಸ ಟ್ರೇಸರ್ಸ್ ಗಳು ಬರ್ತಾ ಇದೆ, ರಿಸರ್ಚ್ ತುಂಬಾ ನಡೀತಾ ಇದೆ ಇದರಲ್ಲಿ.
0: ಈಗ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಬೇರೆ ಬೇರೆ ಸ್ಟೇಜ್ ಗಳು ಅಂತ ಹೇಳ್ತೇವೆ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋಂಥದ್ದು ಯಾವ ಸ್ಟೇಜ್ ಅಲ್ಲಿ ಜಾಸ್ತಿ ಉಪಯೋಗಕ್ಕೆ ಬೀಳ್ತದೆ?
1: ಇದು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಸ್ಪೆಟ್ ಸ್ಕ್ಯಾನ್ ಅಂತ ನೋಡಿದ್ರೆ ಯಾವ ಸ್ಟೇಜ್ ಅಂತ ಗೊತ್ತಾಗ್ಲಿಕ್ಕೆ ನಾವು ಮಾಡುವಂತ ಸ್ಕ್ಯಾನ್. ಆಮೇಲೆ ಟ್ರೀಟ್ಮೆಂಟ್ ಅಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದು, ಈಗ ಬಂದಿರುವ ಎಲ್ಲ ಲುಟೀಷಿಯಂ ಟ್ರೀಟ್ಮೆಂಟ್ಗಳು Stage 4 ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತ ಕ್ಯಾನ್ಸರ್ ಅಲ್ಲೇ ನಾವು ಯೂಶಲಿ ಅದನ್ನ ಕೊಡ್ತೇವೆ.
0: ಈಗ ಒಂದ್ಸರಿ ಚಿಕಿತ್ಸೆ ತಗೊಂಡ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖ ಆಗಿರ್ತದ ಅಥವಾ ಅದು ಮತ್ತೆ ಬರುವಂತ ಸಾಧ್ಯತೆ ಏನಾದ್ರೂ ಇರ್ತದ ಡಾಕ್ಟ್ರೆ?
1: ಅದು ಕೂಡ ಯಾವ ಕ್ಯಾನ್ಸರ್ ಯಾವ ಟ್ರೀಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಈಗ ಥೈರಾಯ್ಡ್ ಕ್ಯಾನ್ಸರ್ ಆದ್ರೆ ಥೈರಾಯ್ಡ್ ನೆಕ್ ಅಲ್ಲಿ, ಥೈರಾಯ್ಡ್ ಅಲ್ಲಿ ಮಾತ್ರ ಡಿಸೀಸ್ ಇದ್ರೆ ಈ ಟ್ರೀಟ್ಮೆಂಟ್ ಒಂದ್ಸಲ ಕೊಟ್ರೆ ಯೂಶಲಿ ಮತ್ತೆ ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತದೆ. ಆದ್ರೆ ಲಂಗ್ಸ್ ಗೆ ಅಥವಾ ಬೋನ್ ಗೆ ಎಲ್ಲ ಸ್ಪ್ರೆಡ್ ಆಗಿದ್ರೆ ಡಿಸೀಸ್ ಕಂಟ್ರೋಲ್ ಅಲ್ಲಿ ಇರ್ತದೆ, ಅದು ಕಂಪ್ಲೀಟ್ ಆಗಿ ಗುಣಮುಖ ಆಗ್ತದೆ ಅಂತ ಹೇಳೋದು ಕಷ್ಟ ಇದೆ ತುಂಬಾ. ಈಗ ಇನ್ನೊಂದು ನಾವು ಹೇಳಿದೆ ಪ್ರಾಸ್ಟೇಟ್ ಕ್ಯಾನ್ಸರ್, ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್, ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಗುಣಮುಖ ಆಗೋದಿಲ್ಲ, ಆದ್ರೆ ಪೇಷಂಟಿನ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ, ಡಿಸೀಸ್ ಮುಂದೆ ಹೋಗುದು, ಪ್ರೋಗ್ರೆಷನ್ ಆಗುದು, ಇದು ಸ್ವಲ್ಪ

0: ಕಡಿಮೆ ಆಗ್ತದೆ, ಸ್ವಲ್ಪ ನಿಧಾನಾಗಿ ಆಗ್ತದೆ. ಪೇಷಂಟಿನ ಲೈಫ್ ಸ್ಟೈಲ್ ತುಂಬಾ ಇಂಪ್ರೂವ್ ಆಗ್ತದೆ, ಅವರಿಗೆ ಪೇಯ್ನ್ ರಿಲೀಫ್ ಆಗ್ತದೆ. ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆಗಳಿಂದ ಸಾಧ್ಯ ಆಗ್ತದೆ.
1: ಡಾಕ್ಟರ್, ಈಗ ತಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಬರುವಂತ ರೋಗಿಗಳಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಯಾವ ರೀತಿಯಾದಂತಹ ಭಯಗಳಿರ್ತವೆ?
0: ಯೂಶುವಲಿ ಅವರಿಗೆ ಭಯ ಏನಿರ್ತದೆ ಅಂದ್ರೆ ರೇಡಿಯೇಷನ್. ರೇಡಿಯೇಷನ್ ಇಂದ ಅವರಿಗೆ ನಂಗೆ ರೇಡಿಯೇಷನ್ ಬಂದ್ರೆ ಏನಾಗ್ತದೆ ಅಂತ ಇರ್ತದೆ. ಆದ್ರೆ ಈಗ ನಾವು ಕೊಡ್ತಿರುವ ರೇಡಿಯೇಷನ್ ಎಲ್ಲ ತುಂಬಾ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್, ಹಾಗೆ ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ ಇಲ್ಲದಂತ ಟ್ರೀಟ್ಮೆಂಟ್.
1: ಈಗ ಈ ಒಂದು ಟ್ರೀಟ್ಮೆಂಟ್ ಅನ್ನು ಮಕ್ಕಳಿಗೆ ಕೂಡ ಕೊಡಬಹುದಾ? ಹೇಗೆ?
0: ಹೌದು, ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಕ್ಯಾನ್ಸರ್ ನಾವು ಕಾಮನ್ ಆಗಿ ನೋಡ್ತೇವೆ, ಹಾಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕೊಡ್ತೇವೆ.
1: ಇನ್ನು ಬಾಣಂತಿಯರಿಗೆ ಹೇಗೆ ಇದು?
0: ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದ್ರೆ ಅವರ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರ್ದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ.
1: ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ನ ಒಂದು ಬೆಸ್ಟ್ ಅಡ್ವಾಂಟೇಜ್

0: ಬಾಣಂತಿಯರಿಗೆ ಹೇಗೆ ಇದು?
1: ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದ್ರೆ ಅವರ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರ್ದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ.
0: ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ನ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ, ಒಂದು ಒಳ್ಳೆಯ ಉಪಯೋಗ ಅಥವಾ ಒಳ್ಳೆಯ ಅನುಕೂಲ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದು ತುಂಬಾ ನಾನ್ ಇನ್ವೆಸಿವ್. ಅಂದ್ರೆ ನಾವು ಇದರಲ್ಲಿ ಸರ್ಜರಿ ತರ ನಾವು ಪೇಷಂಟ್ಸ್ ಅನ್ನ ಓಪನ್ ಅಪ್ ಮಾಡೋದಿಲ್ಲ. ಆಮೇಲೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ. ರೇಡಿಯೋಥೆರಪಿ ಅಂದ್ರೆ ಒಂದು ಮೆಷಿನ್ ಮೂಲಕ ರೇಡಿಯೇಷನ್ ಕೊಡುದು. ಆಮೇಲೆ ಕೀಮೋಥೆರಪಿ ಹೋಲಿಸಿದ್ರೆ ಸೈಡ್ ಇಫೆಕ್ಟ್ಸ್ ಗಳು ತುಂಬಾ ಕಡಿಮೆ ಇದೆ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂತಹ ಟ್ರೀಟ್ಮೆಂಟ್, ತುಂಬಾ ಸಿಂಪಲ್ ಆಗಿ ವಿದೌಟ್ ಎನಿ ಸೈಡ್ ಇಫೆಕ್ಟ್ಸ್ ಇರುವಂತಹ ಟ್ರೀಟ್ಮೆಂಟ್.
0: ಈಗ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತೇವೆ, ಆ ಸಂದರ್ಭದಲ್ಲಿ ಈ ಪೆಟ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತಾ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾಡುವಂತಹದ್ದು ಇದು?
1: ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಕೆಲವು ಪೇಷಂಟ್ಸ್ ಗೆ ಜ್ವರ ಇರ್ತದೆ. ಜ್ವರ ಅಂದ್ರೆ ಒಂದು ಸಿಂಪ್ಟಮ್, ಅದೊಂದು ಡಿಸೀಸ್ ಅಲ್ಲ. ಸೊ ಆ ಸಿಂಪ್ಟಮ್ ಗೆ ತುಂಬಾ ತರದ ಕಾಸ್ ಗಳಿರ್ತದೆ, ಅದರಲ್ಲಿ ಒಂದು ಕ್ಯಾನ್ಸರ್ ಕೂಡ ಹೌದು. ಸೊ ಅವರು ತುಂಬಾ ಬ್ಲಡ್ ಟೆಸ್ಟ್ ಸ್ಕ್ಯಾನ್ ಗಳು ಇದೆಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ಜ್ವರ ಬಂದಿದೆ ಅಂತ ಉತ್ತರ ಗೊತ್ತಿರುವುದಿಲ್ಲ. ಆಗ ಪೆಟ್ ಸ್ಕ್ಯಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಕ್ಯಾನ್ಸರ್ ಬಂದಿದೆಯಾ ಇಲ್ಲ ಅವ್ರಿಗೆ ಇನ್ಫೆಕ್ಷನ್ ಬಂದಿದೆಯಾ ಇದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಪೆಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ.
0: ಡಾಕ್ಟ್ರೆ, ಹಾಗೆ ನಾವು ಈ ರೇಡಿಯೋಥೆರಪಿ ಅನ್ನೋದ್ರ ಬಗ್ಗೆ ಕೇಳ್ತೇವೆ, ಈ ರೇಡಿಯೋಥೆರಪಿಗೂ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು?
1: ರೇಡಿಯೋಥೆರಪಿ ನ್ಯೂಕ್ಲಿಯರ್ ಮೆಡಿಸಿನ್ ಎರಡರಲ್ಲೂ ರೇಡಿಯೇಷನ್ ಬರ್ತದೆ. ಸೊ ಡಿಫರೆನ್ಸ್ ಏನು ಅಂತ ಎಲ್ಲರಿಗೂ ಕಾಮನ್ ಆಗಿರುವಂತಹ ಡೌಟ್. ರೇಡಿಯೋಥೆರಪಿಯಲ್ಲಿ ಏನಂದ್ರೆ ಹೊರಗಿಂದ ಮೆಷಿನ್ ರೇಡಿಯೇಷನ್ ಕೊಡೋದು ಒಂದು ಏರಿಯಾಗೆ. ಸೊ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದ ಹತ್ರ ಇರುವಂತಹ ಏರಿಯಾ ಕೂಡ ರೇಡಿಯೇಷನ್ ಹೋಗ್ತದೆ. ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ನಾವು ಮೆಡಿಸಿನ್ ಯೂಶುವಲಿ ಕೊಡೋದು ಕುಡಿಲಿಕ್ಕೆ ಅಥವಾ ಇಂಜೆಕ್ಷನ್ ಆಗಿ, ಈ ಎರಡು ವಿಧಾನಗಳ ಮೂಲಕ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತದೆ. ಆ ಮೆಡಿಸಿನ್ ಅದೇ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಅಲ್ಲೆಲ್ಲಿ ಹೋಗಿ ಅದೇ ಆ ಕೆಲಸ ಮಾಡ್ತದೆ. ಹಾಗೆ ಇದು ತುಂಬಾ ಸೇಫ್, ತುಂಬಾ ಟಾರ್ಗೆಟೆಡ್, ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿ ಮಾತ್ರ ಆಕ್ಟ್ ಆಗ್ತದೆ.
0: ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಏನಿದೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನ ಹೇಗೆ ಮಾಡ್ತೀರಾ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಡಾಕ್ಟ್ರೆ?
1: ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಗೆ ಥೆರನೋಸ್ಟಿಕ್ಸ್ ಅಂತ ಹೇಳ್ತೇವೆ. ಥೆರನೋಸ್ಟಿಕ್ಸ್ ಅಂದ್ರೆ ಥೆರ ಅಂದ್ರೆ ಥೆರಪಿ, ನೋಸ್ಟಿಕ್ಸ್ ಅಂದ್ರೆ ಡಯಾಗ್ನೋಸ್ಟಿಕ್ಸ್. ಅಂದ್ರೆ ನಾವು ಏನೇನ್ ನೋಡ್ತೇವೆ ಅದನ್ನೇ ನಾವು ಟ್ರೀಟ್ ಮಾಡೋದು. ಸೊ ನಾವು ಒಂದು ಮಾಲಿಕ್ಯೂಲ್ ನಾವು ಯೂಸ್ ಮಾಡ್ತೇವೆ. ಒಂದು ಉದಾಹರಣೆಗೆ ನಾವು ಪ್ರೋಸ್ಟೇಟಿಗೆ ಹೇಳಿದೆ ನಾನು PSMA ಅಂತ, ಅದನ್ನ ನಾವು ಒಂದು ಗ್ಯಾಲಿಯಂ ಅಂತ, Gallium-68 ಅಂತ ರೇಡಿಯೋ ಲೇಬಲ್ಡ್ ಮಾಲಿಕ್ಯೂಲ್ ಇದೆ, ಅದರ ಜೊತೆ ಟ್ಯಾಗ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೇವೆ ಪೆಟ್ ಸ್ಕ್ಯಾನ್. ಅದು ಆ ಡಿಸೀಸ್ ಎಲ್ಲೆಲ್ಲಿ ಹರಡಿದೆ ಅಂತ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಬೋನ್ ಅಲ್ಲಿ ಹರಡಿದೆಯಾ ಇಲ್ಲ ಲಿಂಫ್ ನೋಡಿಗೆ ಹರಡಿದೆಯಾ ಇದೆಲ್ಲ ಗೊತ್ತಾಗ್ತದೆ ನಮ್ಗೆ ಸ್ಕ್ಯಾನ್ ಅಲ್ಲಿ. ಸೊ ನಾವು ಸ್ಕ್ಯಾನ್ ಅಲ್ಲಿ ನಮ್ಮ ಮಾಲಿಕ್ಯೂಲ್ ಅಲ್ಲಲ್ಲಿ ಹೋಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಸೊ ನಾವು ಅದೇ PSMA ಮಾಲಿಕ್ಯೂಲ್ ಅನ್ನ ಲುಟೀಷಿಯಂ ಜೊತೆ, ಲುಟೀಷಿಯಂ ಅಂದ್ರೆ ಒಂದು ಬೀಟಾ ರೇಡಿಯೇಷನ್ ಅನ್ನ ಎಮಿಟ್ ಮಾಡುವಂತ, ವಿಕಿರಣ ಅನ್ನು ಎಮಿಟ್ ಮಾಡುವಂತ ಒಂದು ಮಾಲಿಕ್ಯೂಲ್, ಅದ್ರ ಜೊತೆ ಅದನ್ನೇ PSMA ಅನ್ನು ಟ್ಯಾಗ್ ಮಾಡ್ತೇವೆ. ಸ್ಕ್ಯಾನ್ ಮಾಡುವಾಗಲೇ ಗೊತ್ತಾಗ್ತದೆ ನಮ್ಗೆ ಮೆಡಿಸಿನ್ ಇಲ್ಲಿ ಇಲ್ಲಿ ಹೋಗ್ತದೆ, ಇಲ್ಲಿ ಆಕ್ಟ್ ಮಾಡ್ತದೆ, ಇದೆಲ್ಲ ನಮ್ಗೆ ಮೊದಲೇ ಗೊತ್ತಿರ್ತದೆ. ಅದನ್ನೇ ನಾವು ಇನ್ನೊಂದು ರೇಡಿಯೋ ಐಸೋಟೋಪ್ ಅದೇ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ ಇದರಿಂದ ನಮ್ಗೆ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಆಗಿದೆ, ಇಫೆಕ್ಟಿವ್ ಆಗಿದೆ, ಸೈಡ್ ಇಫೆಕ್ಟ್ಸ್ ಇರುವುದಿಲ್ಲ ಅಂತ ಇದೆಲ್ಲ ನಮ್ಗೆ ಆ ಸ್ಕ್ಯಾನ್ ಇಂದ ಗೊತ್ತಾಗ್ತದೆ.
0: ಈ ಟ್ರೀಟ್ಮೆಂಟ್ ಅನ್ನ ಒಂದೇ ಸರಿ ತಗೋಬೇಕು ಮತ್ತೆ ಮತ್ತೆ ತಗೊಳ್ಳುವಂತ ಸನ್ನಿವೇಶ ಬರ್ತದೆ ಡಾಕ್ಟ್ರೆ?
1: ಹೌದು, ನಾನು ಈಗ ಹೇಳಿದ ಉದಾಹರಣೆ ಕೊಟ್ಟ PSMA ಅಂತ ಇರೋದು, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಎರಡು ಟ್ರೀಟ್ಮೆಂಟ್ ಕೊಡ್ತೇವೆ, ಎರಡು ಸೈಕಲ್ಗಳು, ಎರಡೆರಡು ತಿಂಗಳು ಆದ್ಮೇಲೆ ಎರಡು ಸೈಕಲ್ ಕೊಡ್ತೇವೆ. ಆ ಎರಡು ಸೈಕಲ್ ಕೊಟ್ಟ ಮೇಲೆ ನಾವು ಹೇಗೆ ರೆಸ್ಪಾಂಡ್ ಆಗಿದೆ ಅಂತ ಅದೇ ಸ್ಕ್ಯಾನ್ ಮಾಡ್ತೇವೆ. ಆ PSMA ಅದೇ ಸ್ಕ್ಯಾನ್ ಮಾಡ್ತೇವೆ ನಾವು, Gallium-PSMA ಅಂತ ಹೇಳಿದ್ದೇನಲ್ಲ, ಅದನ್ನೇ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ರೆಸ್ಪಾಂಡ್ ಆಗಿದೆ ಸೊ ಅಲ್ಲಿ ಇಲ್ಲ, ಡಿಸೀಸ್ ಸ್ಟೇಬಲ್ ಆಗೇ ಇದೆ, ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಮತ್ತೆ ಎರಡು ಸೈಕಲ್ ಕೊಡ್ತೇವೆ. ಈ ಎರಡು ಸೈಕಲ್ ಇದೇ ತರ ಮ್ಯಾಕ್ಸಿಮಮ್ 6-7 ಸೈಕಲ್ಗಳು ಕೊಡ್ತೇವೆ.
0: ಈಗ ಆಸ್ಪತ್ರೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ತಗೋತೀರಾ ತಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ?
1: ಸೊ ನಮ್ಗೆ ಇದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ AERB, ಒಂದು ಥೆರಪಿ ಬೆಡ್ ಐಸೋಲೇಷನ್ ಬೆಡ್ ಮಾಡಬೇಕಿದ್ರೆ ಏನೇನು ವಾರ್ಡ್ಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಉದಾಹರಣೆಗೆ ವಾಲ್ ನ ಥಿಕ್ನೆಸ್ ತುಂಬಾ ಜಾಸ್ತಿ ಇರ್ತದೆ, ಅದರೊಳಗೆ ವಾರ್ಡ್ ಒಳಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆಮೇಲೆ ವಾರ್ಡ್ಗೆ ಸಪರೇಟ್ ಆಗಿ ಒಂದು ಟ್ಯಾಂಕ್ ಇರ್ತದೆ, ಆ ಟ್ಯಾಂಕ್ ಸಪರೇಟ್ ಆಗಿ ಯಾಕೆ

0: ಅಂದ್ರೆ ಅದ್ರ ಒಳಗಿರೋದೊಂದು ಪೇಷಂಟ್, ಆ ಪೇಷಂಟ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡ್ತಿರ್ತಾರೆ, ಅವರ ಯೂರಿನ್ ಅಲ್ಲಿ ಕೂಡ ರೇಡಿಯೇಷನ್ ಇರ್ತದೆ. ಸೊ ಅವರು ಯೂಸ್ ಮಾಡುವಂತ ಟಾಯ್ಲೆಟ್ ಸಪರೇಟ್ ಟ್ಯಾಂಕ್ ಕನೆಕ್ಟ್ ಆಗಿರ್ತದೆ, ಆ ಟ್ಯಾಂಕ್ ನಾರ್ಮಲ್ ಟ್ಯಾಂಕ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಆ ಟ್ಯಾಂಕ್ ಒಂದು 3 ತಿಂಗಳ ಕಾಲ ಅದನ್ನ ಸಪರೇಟ್ ಆಗಿ ಇಟ್ಟು ಜನರಲ್ ವೇಸ್ಟ್ ಜೊತೆ ಡಿಸ್ಪೋಸ್ ಮಾಡ್ತೇವೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಆ ರೇಡಿಯೋ ಆಕ್ಟಿವ್ ವೇಸ್ಟ್ ನಾರ್ಮಲ್ ಜನರಿಗೆ ಆಕ್ಸೆಸ್ ಆಗಬಾರದು ಅಂತ.
1: ಈಗ ಈ ಒಂದು ಟ್ರೀಟ್ಮೆಂಟ್ ಏನಿದೆ, ಇದು ಈ ಹೆಲ್ತ್ ಇನ್ಶೂರೆನ್ಸ್ ಗಳಲ್ಲಿ ಕವರ್ ಆಗಿರ್ತದ ಹೇಗೆ?
0: ಹೌದು, ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾರ್ಮಲ್ ಆಗಿ FDA ಅಪ್ರೂವ್ಡ್ ಎಲ್ಲ ಯಾವ್ದಿದೆ, ರೇಡಿಯೋಡಿನ್ ಥೆರಪಿ ತುಂಬಾ ವರ್ಷಗಳ ಕಾಲ ಕೊಡ್ತಿದ್ದಾರೆ, ಸೊ ಅದು ಕವರ್ ಆಗಿದೆ. ಹಾಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ ಗಳಿಗೆ ಇರುವ ಟ್ರೀಟ್ಮೆಂಟ್ ಗಳು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಒಂದು ಸಂದೇಶ ಕೊಡಬೇಕು, ಅವ್ರಿಗೇನೋ ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ?
0: ಜನರಲಿ ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಅಂತ ವರ್ಡ್ ಕೇಳಿದಾಗ ಜನರಲಿ ನಾರ್ಮಲ್ ಆಗಿ ತುಂಬಾ ಭಯ ಬರುತ್ತೆ ಅವರಿಗೆ, ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಈ ತರ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸೊ ಅವ್ರು ನಾರ್ಮಲ್ ಆಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್, ನಮ್ಮ ಗವರ್ಮೆಂಟ್ ಇದೆ, ತುಂಬಾ ರೆಗ್ಯುಲೇಟರಿ ಬಾಡಿ ಇದೆ, ಇದೆಲ್ಲ ತುಂಬಾ ಚಿಕ್ಕ ಪ್ರಮಾಣದ ರೇಡಿಯೇಷನ್ ಇರೋದಿದ್ರಲ್ಲಿ. ಸೊ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ, ನಿಮ್ಮ ಡಾಕ್ಟರ್ ಹೇಳಿದ್ದನ್ನ, ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ ಹೇಳುವಂತದನ್ನ ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಧನ್ಯವಾದಗಳು ಡಾಕ್ಟ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು ಈ ವಿಷಯದ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ ನೀಡಿದ್ದಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.

ಭಾರತ ವಿವಿಧತೆಯ ತವರು, ಅಂದರೆ ಭಾರತದ ಪ್ರತಿಯೊಂದು ಪ್ರದೇಶ ಕೂಡ ಇಲ್ಲಿನ ಕಲೆಗೆ, ಸಂಸ್ಕೃತಿಗೆ, ಪರಂಪರೆಗೆ, ಆಚಾರ ವಿಚಾರ, ವೇಷಭೂಷಣ, ಕಲೆ, ಕರಕುಶಲತೆ, ಕೃಷಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇವೆ. ಅವುಗಳಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಪಾರಂಪರಿಕವಾಗಿ ಅನೇಕ ಕಲೆಗಳನ್ನ, ಕರಕುಶಲತೆಗಳನ್ನ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಮತ್ತು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿವೆ. ಈ ಎಲ್ಲ ಕಲೆಗಳು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಯಬೇಕು. ಯಾವ ಕಲೆಗಳು ಕೂಡ ವಿನಾಶದ ಅಂಚನ್ನ ತಲುಪಬಾರದು. ಎಲ್ಲ ಕಲೆಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸಿ ಆ ಮೂಲಕ ಭಾರತದ ಸಂಸ್ಕೃತಿಯನ್ನ, ಇಲ್ಲಿನ ಪರಂಪರೆಯನ್ನ ಮುಂದುವರಿಸುವಂತಹ ಕೆಲಸ ಆಗಬೇಕು. ಮತ್ತು ಆ ಎಲ್ಲ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಮ ಯೋಜನೆಯೊಂದನ್ನ ಜಾರಿಗೆ ತಂದಿದ್ರು. ಅದೇ PM ವಿಶ್ವಕರ್ಮ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಹಾಗೂ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇದೇ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿಗಳು PM ವಿಶ್ವಕರ್ಮ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭ್ಯುದಯಕ್ಕಾಗಿ ಈ ಯೋಜನೆಯನ್ನ ತಾವು ಜಾರಿಗೊಳಿಸುವುದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅವರು ಅದನ್ನು ಉಲ್ಲೇಖ ಮಾಡಿ ಕೇವಲ 1 ನಂತರ, ಅಂದ್ರೆ ಸೆಪ್ಟೆಂಬರ್ 17 ಈ ಒಂದು ಅತ್ಯಂತ ಉತ್ತಮವಾದ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಭಾರತದ ಅಸಂಖ್ಯ ವಿಶ್ವಕರ್ಮಿಗಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ್ರು. ಭಾರತದ ವಿವಿಧ 18 ಕಲೆಗಳನ್ನ, 18 ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಕಲಾವಿದರನ್ನ ಗೌರವಿಸುವಂತ, ಅವರ ಬದುಕಿಗೆ ಭದ್ರತೆಯನ್ನು ಕೊಡುವಂತ, ಆ ಕಲೆಯನ್ನ ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪ್ರೋತ್ಸಾಹಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನ ಈ ಮೂಲಕ ಕೈಗೊಳ್ಳಲಾಯಿತು. ಈ ಯೋಜನೆಯಿಂದ ಆಗುವ ಲಾಭಗಳು ಏನು, ಈ ಯೋಜನೆಯ ಸ್ಥೂಲವಾದ ಪರಿಚಯ ಏನು, ಏನು ಪ್ರಯೋಜನ ಈ ಒಂದು ಯೋಜನೆಯಿಂದ ಎಲ್ಲ ವಿಶ್ವಕರ್ಮ ಜನರಿಗೆ ಸಿಗತ್ತೆ ಅಂತ ಕೇಳಿದ್ರೆ, ಈ ಯೋಜನೆಯ ಅಡಿಯಲ್ಲಿ 2 ಸುಮಾರು 3 ಲಕ್ಷ ರೂಪಾಯಿಗಳ ಸಾಲವನ್ನ ಇದರ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಅಂದ್ರೆ 5% ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತೆ. ಆ ಸಾಲವನ್ನ ಮರುಪಾವತಿ ಮಾಡಿದ ನಂತರ, ಅಂದ್ರೆ 2nd ಮತ್ತೆ 2 ಲಕ್ಷ ರೂಪಾಯಿಗಳ ಸಾಲವನ್ನ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿ 3 ಲಕ್ಷ ರೂಪಾಯಿಗಳ ಸಾಲವನ್ನ 5% ಬಡ್ಡಿ ದರದಲ್ಲಿ ತಾನು ಆ ಸಾಲದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 5 ಅವಧಿಯಲ್ಲಿ ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 13,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಅಂದ್ರೆ ಮುಂದಿನ 5 ಅವಧಿಯಲ್ಲಿ ವಿಶ್ವಕರ್ಮ ಯೋಜನೆಗೆ ನೋಂದಣಿ ಮಾಡಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಈ 13,000 ಕೋಟಿ ರೂಪಾಯಿಗಳನ್ನ ವಿನಿಯೋಗ ಮಾಡುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನು, ಯಾವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದ್ರು ಅಂದ್ರೆ, ಅದರ ಹಿಂದೆ ಅತ್ಯಂತ ವಿಶಿಷ್ಟವಾದಂತಹ, ಉತ್ತಮವಾದಂತಹ ಒಂದು ಗುರಿ ಇದೆ, ಉದ್ದೇಶ ಇದೆ ಅಂತಲೇ ಹೇಳ್ಬೋದು. ಪ್ರಧಾನಮಂತ್ರಿಗಳು ಭಾರತದ ನಾಗರಿಕರಿಗೆ ಒಂದು ಮನವಿಯನ್ನ ಮಾಡಿದ್ರು. ಭಾರತ ಪ್ರಾದೇಶಿಕವಾಗಿ ಅತ್ಯಂತ ವಿಶಿಷ್ಟತೆಗಳನ್ನ ಹೊಂದಿದ ರಾಷ್ಟ್ರ. ಈ ಪ್ರಾದೇಶಿಕವಾದ ವಿಶೇಷತೆಗಳನ್ನ ಜಾಗತಿಕವಾಗಿ ಅನುಕೂಲಕರವಾಗುವಂತೆ ನಾವು ಪರಿವರ್ತನೆ ಮಾಡಬೇಕು. ಮುಂದೆ ಗಣೇಶ ಚತುರ್ಥಿ, ದೀಪಾವಳಿ, ಹೀಗೆ ಬೇರೆ ಬೇರೆ ರೀತಿಯ ಭಾರತೀಯ ಹಬ್ಬಗಳು ಬರಲಿಕ್ಕಿವೆ. ಈ ಸಮಯದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನ ನಾವೆಲ್ಲ ಖರೀದಿ ಮಾಡಬೇಕು. ಆ ಮೂಲಕ ಪ್ರಾದೇಶಿಕ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮಲ್ಲಿಯ ಸ್ಥಳೀಯ ಕಲೆಗಾರರಿಗೆ ಇನ್ನಷ್ಟು ಉತ್ತೇಜನವನ್ನ ಕೊಡುವಂತಹ ಕೆಲಸ ಭಾರತದ ನಾಗರಿಕರ ಮೂಲಕ ನಡಿಬೇಕು ಅಂತ ಎಲ್ಲ ಪ್ರಜೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ರು. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಅನುಗುಣವಾಗಿಯೇ ನಮ್ಮೆಲ್ಲ ನಡೆ ಇರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಕಳಕಳಿ ಮಾನ್ಯ ಪ್ರಧಾನಿಗಳ ಮಾತಿನ ಹಿಂದಿತ್ತು. ಹಾಗಾಗಿ ಈ PM ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತು. ಈ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಈ ಯೋಜನೆಗೆ 18 ಕುಶಲಕರ್ಮಿಗಳನ್ನ ಜೋಡಿಸಿಕೊಂಡಿದೆ. ಅಂದ್ರೆ ಇದರ ಅಡಿಯಲ್ಲಿ ನೇಕಾರರು, ಅಕ್ಕಸಾಲಿಗರು, ಕಮ್ಮಾರರು, ಬಡಗಿಗಳು, ಶಿಲ್ಪಿಗಳು, ಚಮ್ಮಾರರು, ಮೇಸ್ತ್ರಿಗಳು, ಬುಟ್ಟಿ ತಯಾರಿಸುವವರು, ದೋಬಿಗಳು, ಸವಿತಾ ಸಮಾಜದವರು, ಗೊಂಬೆ ತಯಾರಕರು, ದರ್ಜಿಗಳು, ಮೀನುಗಾರಿಕೆಗೆ ಬಲೆ ಹೆಣೆಯುವವರು, ಹೂವಿನ ಹಾರ ತಯಾರಿಸುವವರು, ಹೀಗೆ 18 ಬಗೆಯ ಸಾಂಪ್ರದಾಯಿಕ ಕರಕುಶಲ ಕಲೆಯಲ್ಲಿ ತೊಡಗಿಸಿಕೊಂಡಿರುವಂತಹವರಿಗೆ ಈ ಯೋಜನೆಯ ಪ್ರಯೋಜನವನ್ನ ಒದಗಿಸುವಂತಹ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಯೋಜನೆ ಆರಂಭವಾದಂತಹ ಈ ವರ್ಷದಲ್ಲಿ
ಸುಮಾರು 5 ಲಕ್ಷ

0: ಕುಟುಂಬಗಳಿಗೆ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಕೇಂದ್ರ ಸರ್ಕಾರದ ಮುಂದಿದೆ. ಒಂದು ವರ್ಷದಲ್ಲಿ 5 ಲಕ್ಷ ಕುಟುಂಬಗಳಿಗೆ ಇದರ ಪ್ರಯೋಜನವನ್ನು ನೀಡಿ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 30 ಲಕ್ಷ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ತಲುಪಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಭಾರತದ ಸಾಂಪ್ರದಾಯಿಕ ಕಲೆಗಳ ಉಳಿವಿಗೆ ಮತ್ತು ಆ ಎಲ್ಲ ಕಲೆಗಾರರಿಗೆ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡುವ ಮೂಲಕ ಅವರ ಕಲೆಗಳಿಗೆ ಮತ್ತಷ್ಟು ಉತ್ತೇಜನವನ್ನ ಕೊಡುವ ದೂರದೃಷ್ಟಿ ಈ PM ವಿಶ್ವಕರ್ಮ ಯೋಜನೆಯ ಹಿಂದಿದೆ. ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬಹುದು? ಈಗ ನಾವು ಈ 18 ಬಗೆಯ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆಯಬಹುದು, ಹೇಗೆ ನಾವು ಆ ಸಾಲಕ್ಕೆ ಅರ್ಜಿ ಹಾಕಬಹುದು, ಅದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ 18 ಸಾಂಪ್ರದಾಯಿಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಶಲಕರ್ಮಿಗಳು ಆನ್ಲೈನ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಪೋರ್ಟಲ್ಗೆ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಳಬೇಕು. ಅದಾದ ಬಳಿಕ ಯೋಜನೆಯ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಕೂಡ ಅವರಿಗೆ ಸಿಗತ್ತೆ. ಮುಂದೆ ಫಲಾನುಭವಿಗಳಿಗೆ 15,000 ರೂಪಾಯಿ ಮೊತ್ತದ ಟೂಲ್ ಕಿಟ್ ಕೂಡ ಸಿಗುತ್ತದೆ. ನೋಂದಾವಣೆ ಮಾಡಿಕೊಂಡವರಿಗೆ ತಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಕೆಲವು ತರಬೇತಿಗಳನ್ನ ಮತ್ತು ಉನ್ನತ ಮಟ್ಟದ ಕಲೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತು ಈ ಎಲ್ಲ ಫಲಾನುಭವಿಗಳಿಗೆ ಉಚಿತವಾಗಿ ದೊರಕುತ್ತವೆ. ಹಾಗೆಯೇ ಯೋಜನೆಯ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ ಶೇಕಡಾ 5% ಬಡ್ಡಿದರದಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತೆ. ಮುಂದಿನ ಹಂತದಲ್ಲಿ ಅದೇ ಬಡ್ಡಿದರದಲ್ಲಿ ಅಂದ್ರೆ ಶೇಕಡಾ 5% ಬಡ್ಡಿದರದಲ್ಲಿ 2 ಲಕ್ಷ ರೂಪಾಯಿಯ ಸಾಲವನ್ನು ನೀಡಲಾಗುತ್ತೆ. ಈ ಒಂದು ಸಾಲದ ಪ್ರಯೋಜನ ಏನು ಅಂತಂದ್ರೆ, ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ತಮ್ಮ ಉದ್ಯೋಗವನ್ನ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ. ತಮ್ಮ ವಸ್ತುಗಳನ್ನ ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಕೊಂಡೊಯ್ಯಲು, ಅವುಗಳ ಪ್ರಚಾರವನ್ನ ಮಾಡಲು, ಜಾಹೀರಾತುಗಳನ್ನ ನೀಡಲು, ಹೀಗೆ ತಮ್ಮ ಉದ್ಯೋಗದ ಸೃಷ್ಟಿಗೆ ಮತ್ತು ಉದ್ಯೋಗದ ವಿಸ್ತಾರಕ್ಕೆ ಎಲ್ಲ ರೀತಿಗಳಲ್ಲಿ ಈ ಸಾಲ ಸೌಲಭ್ಯ ಯೋಜನೆ ಸಹಾಯಕವಾಗಿರುತ್ತೆ. ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ 30 ಲಕ್ಷ ಕುಶಲಕರ್ಮಿ ಕುಟುಂಬಗಳನ್ನ ಈ ಯೋಜನೆಯ ಮೂಲಕ ತಲುಪುವಂತ ಗುರಿಯನ್ನ ಹೊಂದಲಾಗಿದೆ. ಈ ಗುರಿಯಿಂದ ಮತ್ತು ಈ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯಿಂದ ಪ್ರತಿ ವರ್ಷ 15,000 ಮಂದಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ಭಾರತ ಅತ್ಯಂತ ವಿಶಿಷ್ಟತೆಗಳನ್ನ ವೈವಿಧ್ಯಗಳನ್ನ ಹೊಂದಿದಂತಹ ದೇಶ. ಬರೀ ಕರ್ನಾಟಕದಲ್ಲೇ ನೋಡಿದ್ರೆ ಚನ್ನಪಟ್ಟಣ ಬೊಂಬೆ ಇರ್ಬೋದು, ಕಿನ್ನಾಳದ ಆಟಿಕೆಗಳಿರ್ಬೋದು, ಸಂಡೂರು ಲಮ್ಮಾಣಿಗಳ ಕಸೂತಿಯ ಕಲೆ ಇರ್ಬೋದು, ಬೀದರಿನ ಬಿದ್ರಿ ಕಲೆ ಬಿದ್ರಿ ವೇರ್ ಇರ್ಬೋದು, ಈ ತರ ಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡಂತಹ 1,000+ ಕುಟುಂಬಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆ ಎಲ್ಲ ಕಲೆಗಳು ಇವತ್ತಿನ ಆಧುನಿಕತೆಗೆ ಸಿಲುಕಿ ಕಲೆಗಳು ಮರೆಯಾಗಬಾರದು. ಆ ಕಲೆಗಳನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಎಲ್ಲ ಕಲಾವಿದರ ಜೀವನ ಅತ್ಯಂತ ಸುಭದ್ರವಾಗಿ ನಡೆದುಕೊಂಡು ಹೋಗ್ಬೇಕು ಮತ್ತು ಆ ಎಲ್ಲ ಕಲೆಗಳನ್ನ ಪ್ರಾದೇಶಿಕವಾಗಿರುವಂತಹ ಕಲೆಗಳನ್ನ ಜಾಗತಿಕವಾಗಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಅತ್ಯಂತ ಒಳ್ಳೆಯ ದೂರದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದ್ದ ಕಾರಣದಿಂದ PM ವಿಶ್ವಕರ್ಮ ಯೋಜನೆಯಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಭಾರತೀಯ ಕಲೆಗಳು ಉಳಿದ್ರೆ ಮಾತ್ರ ಭಾರತದ ಸಂಸ್ಕೃತಿ ಉಳಿಯುತ್ತೆ. ಭಾರತದ ಸಂಸ್ಕೃತಿ ಉಳಿದಾಗ ಅದರ ಅಸ್ಮಿತೆ ಉಳಿದುಕೊಳ್ಳುತ್ತೆ. ಆ ಭಾರತದ ಅಸ್ಮಿತೆಯಿಂದಲೇ ನಾವೆಲ್ಲ ಭಾರತೀಯರು, ಭಾರತ ವೈವಿಧ್ಯಮಯವಾದ ದೇಶ, ಭಾರತ ಶ್ರೀಮಂತವಾದ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಉಳಿದುಕೊಳ್ಳುತ್ತೆ. ಎಲ್ಲ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಲಾವಿದರು, ಕರಕುಶಲ ಕರ್ಮಿಗಳು ಭಾರತದ ಕಲೆಯನ್ನು ಉಳಿಸುವಂತ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಬೆನ್ನೆಲುಬಾಗಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ತಲುಪಲಿ, ಅವರಿಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡುವಂತಹ ಕೆಲಸವೂ ಕೂಡ ಎಲ್ಲರಿಂದ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ PM ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು

0: ಬಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ್ರ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟುಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟುಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ

ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92 ಕೋಟಿ 55 ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾ ಪಟ್ಟಣದ ದೇವೇಂದ್ರಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದವನ್ನು ಕೇಳೋಣ.

ಬಂದು ಸಜ್ಜಾ ಕುಂತೀವಿ ಗುಡಿಯಾಗೆ. ನಕ್ಕರ ಸುಲಿ ಹಲು ಕಾಣ್ತಾವ ಬಾಯಿ ಒಳಗೆ, ಬೆವರಿನೊಳಗ ಹುಟ್ಟ ಶಂಕರಿ ಕಳ ಉಕ್ಕುವುದು ಮಾರಿ ಮಗ ಎದ್ದು ಬರುವಂಗ. ಬೆವರಿನೊಳಗ ಹುಟ್ಟಳೋ ಶಂಕರಿ ಕಳ ಉಕ್ಕುವುದು ಮಾರಿ ಮಗ ಎದ್ದು ಬರುವಂಗ.

ಗುಡಿಯ ಶೃಂಗಾರ ಇನ್ನೆಷ್ಟು ಹೇಳಲಿ, ಹಸು ನೀರಡಿಕೆ ಹಾರೈತೆ. ಗುಡಿಯ ಶೃಂಗಾರ ಇನ್ನೆಷ್ಟು ಹೇಳಲಿ, ಹಸು ನೀರಡಿಕೆ ಹಾರೈತೆ. ಬಿಸಲಿಲ್ಲದ ಬಾವಿ ಅದರೊಳಗೈತೆ, ಕಲ್ಲು ತಿಗಡಿ ನುಡಿಮುಡಿ ಕಟ್ಟೈತೆ. ಪವಳಿ ಸುತ್ತಮುತ್ತ ಕಲ್ಲು ಹಾಸಿಗೆ, ಗರುಡ ಕಂಬ

0: నిత్య సమారాధన అవుతైతే ఉండు జన అలి తృప్తి పడితైతే ఏడు బాగిలు అంబా జగదంబన శృతి నోడు అలి సారుతైతే సత్య నడితైతే ಬಲಕ ಇರುವುದು ಹಳ್ಳ ಸರಸ್ವತಿ ಬಲಕ ಇರುವುದು ಹಳ್ಳ ಸರಸ್ವತಿ ಕಾಲುವೆ ಹರಿತೈತೆ ನೀರು ಹರಿತೈತೆ ಏನು ಚಂದ ಕಾಣುವುದು ರಸ್ತಿ ಶಂಕರಿ ಏನು ಚಂದ ಕಾಣುವುದು ರಸ್ತಿ ಎಣ್ಣೆ ಗೊಂಡಿಲೆ ಯಜ್ಞ ಮೂರುತಿ ಬಾಜು ನಡಗಡತ ನಿಂತೈತೆ ಗಡ್ಡಿ ಒಳ್ಳೆ ಭರ್ತಿ ಬಂತು ಅಕ್ಕರ್ತಿ ಕೊಂಡದ ತಾರಿಪ ಇನ್ನಷ್ಟು ಹೇಳಲಿ ಯಾವೂ ಇಲ್ಲ ಈ ಭೂಮಿಯ ಮೇಲೆ ಕೊಂಡದ ತಾರಿಪ ಇನ್ನಷ್ಟು ಹೇಳಲಿ ಯಾವೂ ಇಲ್ಲ ಈ ಭೂಮಿಯ ಮೇಲೆ ಹತ್ತಿ ಮರದವ ಇರುವಳು ದಂಡಿಯ ಮ್ಯಾಗೆ ಸುತ್ತ ಮಂಟಪ ಇರುವ ಸಾಲಿನೊಳಗೆ ಗುಡಿಯ ಹಿಂದೆ ಮಲಿಯವ್ವ ಇರುವಳು ತೋಟದೊಳಗು ನಡುಬಲು ಚಂದ ಗಜಕಾಲ್ ಹುಡುಗನ ನುಂಗ್ಯಾಳಲ್ಲ ದುಂದ ಮಂಟಪ ಬಾಗಿಲ ಆಕೆಯ ಮುಂದ ಸಾಲಿ
1: ಮಾವಿನ ಗಿಡಗಳು ಎಷ್ಟಂದ
0: ಸಾಲು ಮಾವಿನ ಗಿಡಗಳು

ನುಡಿದರು ದಿಕ್ಕು ತೆಪ್ಪುವುದು ದೇವಲೋಕದ ಅರಿಸಿಂದ ದೇವೇಂದ್ರಂದ. ದೇಶದೊಳಗೆ ಇರುವುದು ಕಂಚಿಪುರ, ದೇಶದೊಳಗೆ ಇರುವುದು ಕಂಚಿಪುರ, ಇರುಪಾಕ್ಷ ಗುರುವರ ಮಾಡುವೆನು ನಮಸ್ಕಾರ. ಪದ

ಈರಣ್ಣ ಶಾಹಿರ ಇಲ್ಲ ನೋಡ್ರಿ ಕಸರು ಓದಿ ಶಾಸ್ತ್ರಿ ಶಾಣೆ ಬಲ್ಲವರ ಕಾಲ ಕಾಲಕ ದೇವಿ ಇರುವಳ ತಾಯಿ ಅಸ್ತ ನಮ್ಮ ತಲೆ ಮ್ಯಾಲೆ ಕಾಲ ಕಾಲಕ ದೇವಿ ಇರುವಳು ತಾಯಿ ಅಸ್ತ ನಮ್ಮ ತಲೆ ಮ್ಯಾಲೆ ಇರಭದ್ರನ ತಂಗೆಂಬುವನಲ್ಲ ಆಕೆ ಲಡಾಯ್ದು

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ದೇವೇಂದ್ರಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ.
1: ನಡೆನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸ್ಆ್ಯಪ್ ಸಂದೇಶವನ್ನು ಕಳಿಸಬೇಕು

ಬಳಿಕ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಶಿಕ್ಷಣದ ಕುರಿತು ಕಳೆದ ವಾರ ಮಾತನಾಡಿದೆ, ಹೇಗೆ ಅದು ಜ್ಞಾನವನ್ನ ನೀಡ್ತದೆ, ವಿವೇಕವನ್ನ ಬೆಳೆಸ್ತದೆ, ಜೀವನದ ಮೌಲ್ಯಗಳನ್ನ ರೂಪಿಸ್ತದೆ, ಹೇಗೆ ಒಟ್ಟಾಗಿ ವ್ಯಕ್ತಿಯನ್ನ ಪೂರ್ಣ ಮಾನವನ್ನಾಗಿ ಮಾಡುತ್ತದೆ. ಅದಕ್ಕೆ ನಮಗೆ ಶಿಕ್ಷಣ ಬೇಕು ಎಂಬುದಾಗಿ ಹೇಳಿದೆ. ಈ ದಿನ ಅದೇ ಒಂದು ಶೀರ್ಷಿಕೆಯನ್ನ ಸ್ವಲ್ಪ ಮುಂದುವರೆಸೋಣ. ಈ ಶಿಕ್ಷಣ ಅನ್ನುವಂಥದ್ದು ಉತ್ತಮವಾದಂಥ ಭವಿಷ್ಯತ್ತಿನೆಡೆಗೆ ಅಥವಾ ಕನಸುಗಳನ್ನು ಕಾಣುವ ಹಾಗೆ, ಅವಕಾಶಗಳನ್ನು ರೂಪಿಸುವ ಹಾಗೆ ಮತ್ತು ಸ್ವಾವಲಂಬನೆಯನ್ನು ನೀಡುವಲ್ಲಿ ಹೇಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಗೊತ್ತಾ, ನಾವು ಕೇವಲ ಓದಿ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡ್ರೆ ಅದರಿಂದ ಏನು ಉಪಯೋಗ ಇಲ್ಲ ಕಣ್ರಿ. ಆ ಶಿಕ್ಷಣದ ಮೂಲಕ ನಮ್ಮ ಜೀವಿತ ಇನ್ನೂ ಬೆಳೆಯಬೇಕು, ಅದಕ್ಕೆ ಅರ್ಥ ಬರಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನ ರೂಪಿಸಲಿಕ್ಕೆ, ಒಂದು ಉತ್ತಮವಾದಂಥ ಸಮಾಜವನ್ನೇ ರೂಪಿಸುವುದಕ್ಕೆ ಈ ಶಿಕ್ಷಣ ನಮಗೆ ಪೂರಕವಾಗಿದೆ. ಈ ಶಿಕ್ಷಣವು ಮಾನವನ ಭವಿಷ್ಯವನ್ನ ರೂಪಿಸುವ ಅತ್ಯಂತ ಶಕ್ತಿಶಾಲಿ ಸಾಧನ ಗೊತ್ತಾ. ವ್ಯಕ್ತಿಯ ಜೀವನದಲ್ಲಿ ಬರುವ ಪ್ರತಿಯೊಂದು ಹಂತಕ್ಕೂ ಶಿಕ್ಷಣವು ದಿಕ್ಕು ತೋರಿಸುವ ಬೆಳಕಿನಂತೆ ಕೆಲಸ ಮಾಡ್ತದೆ. ಉತ್ತಮ ಭವಿಷ್ಯ ಎಂಬ ಪದವು ಕೇವಲ ಕನಸಲ್ಲ, ಅದು ಶಿಕ್ಷಣದ ಮೂಲಕ ನಿರ್ಮಿಸಬಹುದಾದ ವಾಸ್ತವಿಕ ಗುರಿ. ಕನಸು ಕಾಣುವುದು ಸುಲಭ, ಆದರೆ ಆ ಕನಸನ್ನ ಸಾಧನೆಗೆ ತರುವ ದಾರಿ ಶಿಕ್ಷಣದಿಂದ ಮಾತ್ರವೇ ಸಾಧ್ಯವಾಗ್ತದೆ. ಆದ್ದರಿಂದ ಶಿಕ್ಷಣ ಮತ್ತು ಉತ್ತಮ ಭವಿಷ್ಯ ಒಂದನ್ನೊಂದು ಪೂರೈಸುವ ಅಂಶಗಳಾಗಿವೆ. ಮೊದಲಿಗೆ ಶಿಕ್ಷಣವು ವ್ಯಕ್ತಿಗೆ ಕನಸು ಕಾಣುವ ಸಾಮರ್ಥ್ಯವನ್ನ ನೀಡುತ್ತದೆ. ಒಂದು ಮಗು ಅಥವಾ ಒಬ್ಬ ಯುವಕ ಶಿಕ್ಷಣ ಪಡೆಯಲು ಆರಂಭಿಸುವಾಗ ಅವನ ಚಿಂತನೆ ಅಥವಾ ಅವರ ಚಿಂತನೆ ವಿಸ್ತಾರಗೊಳ್ಳುತ್ತದೆ. ಅವನು ಕೇವಲ ತನ್ನ ಸಣ್ಣ ಪರಿಸರದ ಬಗ್ಗೆ ಮಾತ್ರ ಯೋಚಿಸುವುದನ್ನು ನಿಲ್ಲಿಸಿ ದೊಡ್ಡ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿಯೇ ಹೊಸ ಕನಸುಗಳು ಹುಟ್ಟುವಂಥದ್ದು. ಯಾರೋ ಒಬ್ಬ ವೈದ್ಯನಾಗಲು ಕನಸು ಕಾಣ್ತಾನೆ, ಮತ್ತೊಬ್ಬ ಇಂಜಿನಿಯರ್ ಆಗಲು ಬಯಸುತ್ತಾನೆ, ಇನ್ನೊಬ್ಬ ಶಿಕ್ಷಕನಾಗಲು ಆಸೆ ಪಡುತ್ತಾನೆ. ಈ ಕನಸುಗಳು ಶಿಕ್ಷಣದ ಮೂಲಕ ರೂಪುಗೊಳ್ಳುತ್ತದೆ. ಶಿಕ್ಷಣವಿಲ್ಲದೆ ಕನಸುಗಳು ಸ್ಪಷ್ಟತೆ ಇಲ್ಲದ ಕಲ್ಪನೆಗಳಾಗಿರ್ತವೆ, ಆದರೆ ಶಿಕ್ಷಣದೊಂದಿಗೆ ಅವು ಗುರಿಗಳಾಗಿ ರೂಪಾಂತರಗೊಳ್ಳುತ್ತದೆ. ಶಿಕ್ಷಣವು ಕೇವಲ ಕನಸನ್ನ ಮಾತ್ರ ನೀಡುವುದಿಲ್ಲ, ಅವುಗಳನ್ನು ಸಾಧಿಸಲು ಅಗತ್ಯವಾದಂತಹ ಜ್ಞಾನ ಮತ್ತು ಕೌಶಲ್ಯವನ್ನ ಕೂಡ ಒದಗಿಸಿಕೊಡ್ತದೆ ಗೊತ್ತಾ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ವೈದ್ಯನಾಗಲು ಬಯಸಿದರೆ ಅವನು ವಿಜ್ಞಾನ, ಜೀವಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣವನ್ನ ಪಡೆಯಬೇಕು. ಅದೇ ರೀತಿ ಇಂಜಿನಿಯರ್ ಆಗಬೇಕಾದ್ರೆ ಗಣಿತ, ತಾಂತ್ರಿಕ ಜ್ಞಾನ ಅಗತ್ಯವಾಗ್ತದೆ. ಹೀಗಾಗಿ ಶಿಕ್ಷಣವು ಕನಸು ಮತ್ತು ಸಾಧನೆ ನಡುವಿನ ಸೇತುವೆಯಂತೆ ಕೆಲಸ ಮಾಡ್ತದೆ ಕಣ್ರಿ. ಈ ಸೇತುವೆಯಲ್ಲದೆ ಕನಸುಗಳು ಕೇವಲ ಕಲ್ಪನೆಗಳಾಗಿಯೇ ಎಲ್ಲೋ ಉಳಿದು ಹೋಗ್ತದಾ? ಇನ್ನೊಂದು ಪ್ರಮುಖ ಅಂಶವೇನ್ ಗೊತ್ತಾ, ಶಿಕ್ಷಣವು ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವಕಾಶಗಳು ಸುಲಭವಾಗಿ ಸಿಗೋದಿಲ್ಲ, ಆದರೆ ಶಿಕ್ಷಣ ಪಡೆದ ವ್ಯಕ್ತಿಗೆ ಅನೇಕ ದಾರಿಗಳು ತೆರೆದುಕೊಳ್ತವೆ. ಉದ್ಯೋಗ ಅವಕಾಶವಾಗಿರ್ಬೋದು, ವೃತ್ತಿ ಅಭಿವೃದ್ಧಿ ಆಗಿರ್ಬೋದು, ಉದ್ಯಮಶೀಲತೆ ಆಗಿರ್ಬೋದು ಮತ್ತು ವೈಯಕ್ತಿಕ ಬೆಳವಣಿಗೆ ಆಗಿರ್ಬೋದು, ಇವೆಲ್ಲವೂ ಶಿಕ್ಷಣದ ಫಲಿತಾಂಶಗಳಾಗಿವೆ. ನೀವು ಕೆಲವರದೆಲ್ಲ ರೆಸ್ಯೂಮೆ ನೋಡಿ, ಅವರು ಕೇವಲ ಡಿಗ್ರಿನೇ ಓದಿರ್ತಾರೆ, ಆದರೆ ಮತ್ತೊಬ್ಬ ವ್ಯಕ್ತಿ ಡಿಗ್ರಿ ಓದಿರೋದಕ್ಕಿಂತ ಇವರಲ್ಲಿ ತೂಕ ಜಾಸ್ತಿ ಇರ್ತದೆ ರೆಸ್ಯೂಮೆನಲ್ಲಿ. ಯಾಕೆ ಗೊತ್ತಾ, ಅವರು ಆ ಡಿಗ್ರಿ ಓದಬೇಕಾದ್ರೇ ಬೇರೆ ಬೇರೆ ಅನೇಕ ಕೋರ್ಸ್ಗಳನ್ನು, ಪ್ರೊಫೆಷನಲ್ ಕೋರ್ಸ್ಗಳನ್ನು, ಅದರ ಮೂಲಕ ಶಿಕ್ಷಣವನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ಅವರಿಗೆ ಈ ಕೆಲಸದ ಅವಕಾಶಗಳು ಇನ್ನೂ ಹೆಚ್ಚಾಗ್ತವೆ. ಈ ರೀತಿಯಾಗಿ ನಾವು ಸಮಯವನ್ನು ಬಳಸಿಕೊಳ್ಳಬಹುದು, ಶಿಕ್ಷಣ ಈಗೆಲ್ಲ ಸಹಾಯ ಮಾಡುತ್ತದೆ ಎಂಬುದಾಗಿಯೂ ಸಹ ನಾವು ಆಲೋಚನೆ ಮಾಡಬಹುದು. ಇವಾಗ ನೋಡಿ, ಉದಾಹರಣೆಗೆ ಒಬ್ಬ ಶಿಕ್ಷಣ ಪಡೆದ ಒಬ್ಬ ವ್ಯಕ್ತಿ ಬ್ಯಾಂಕ್ ಉದ್ಯೋಗ, ಸರ್ಕಾರಿ ಕೆಲಸ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಅಥವಾ ಸ್ವಂತ ಉದ್ಯಮ ಆರಂಭಿಸುವ ಅವಕಾಶಗಳನ್ನು ಪಡೆಯಬಹುದು. ಆದರೆ ಶಿಕ್ಷಣವಿಲ್ಲದಂಥ ವ್ಯಕ್ತಿಗೆ ಇಂತಹ ಆಯ್ಕೆಗಳು ಬಹಳ ಕಡಿಮೆ ಆಗಿರ್ತದ? ಆದ್ದರಿಂದ ಶಿಕ್ಷಣವು ವ್ಯಕ್ತಿಯ ಜೀವನದ ಬಾಗಿಲುಗಳನ್ನು ತೆರೆಯುವ ಕೀಲಿಕೈಯಾಗಿ ಪರಿವರ್ತನೆ ಆಗ್ತದೆ. ಈ ಶಿಕ್ಷಣ ಅದರ ಜೊತೆಗೆ ಸ್ವಾವಲಂಬನೆಗೆ ದಾರಿ ಮಾಡಿಕೊಡ್ತದೆ. ಈ ಸ್ವಾವಲಂಬನೆ ಅಂದರೆ ತನ್ನ ಜೀವನವನ್ನ ತಾನೇ ನಿರ್ವಹಿಸುವ ಒಂದು ಸಾಮರ್ಥ್ಯ. ಶಿಕ್ಷಣ ಪಡೆದಂಥ ವ್ಯಕ್ತಿ ತನ್ನ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರ್ತಾನೆ.
ಅವನು ಆರ್ಥಿಕವಾಗಿ ಇತರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗುವುದಿಲ್ಲ. ಅವನು ತನ್ನ ಆದಾಯವನ್ನು ಗಳಿಸಿ ತನ್ನ ಕುಟುಂಬವನ್ನೂ ಸಹ ಬೆಳೆಸಲು ಸಾಧ್ಯವಾಗುತ್ತದೆ. ಸ್ವಾವಲಂಬನೆ ಕೇವಲ ಹಣಕಾಸಿನ ವಿಷಯವಲ್ಲ, ಅದು ಆತ್ಮವಿಶ್ವಾಸದ ವಿಷಯವೂ ಸಹ ಹೌದು. ಶಿಕ್ಷಣ ಪಡೆದ ವ್ಯಕ್ತಿ ತನ್ನ ಜೀವನದ ಬಗ್ಗೆ ಜವಾಬ್ದಾರಿಯಾಗಿ ಯೋಚಿಸುತ್ತಾನೆ. ಅವನು ತನ್ನ ಸಮಸ್ಯೆಗಳನ್ನು ಪರಿಹರಿಸಲು ಇತರರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸದೆ ತನ್ನ ಜ್ಞಾನವನ್ನು ಬಳಸಿಕೊಂಡು ಪರಿಹಾರಗಳನ್ನು ಹುಡುಕುತ್ತಾನೆ. ಇದು ಆ ವ್ಯಕ್ತಿಯನ್ನು ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಮಾಡಬಹುದು. ಯಾಕೆ ಗೊತ್ತಾ, ಈಗ ನಾವು ಬದುಕುತ್ತಿರುವಂಥ ಈ ಲೋಕದಲ್ಲಿ ಯಾರು ಯಾರ ಜೊತೆನೂ ಸಹ ನಿಲ್ತಾ ಇಲ್ಲ. ಕಾರಣ ಏನು ಗೊತ್ತಾ, ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ಏನ್ ಮಾಡಬೇಕು, ಏನ್ ಹೇಳಬೇಕು, ಹೇಗೆ ಇದೆಲ್ಲವನ್ನ ಮರ್ತು ಹೋಗಿದ್ದಾರೆ. ಸೊ ನಾನೇನೆ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ನನಗೆ ನಂಬಿಗಸ್ತ ಕೆಲವು ಸ್ನೇಹಿತರು ಇರಬೇಕು. ಆದ್ರೆ ಅವರು ಸಹ ಒಳ್ಳೆ ಶಿಕ್ಷಣವನ್ನ ಪಡೆದಂತವರಾಗಿದ್ದರೆ ಆ ಸಮಾಲೋಚಿಸುವಂತಹ ಶಕ್ತಿ ವಿಭಿನ್ನವಾಗಿರ್ತದೆ. ಇನ್ನೊಂದೇನು ಅಂಶ ಅಂದ್ರೆ, ಈ ಶಿಕ್ಷಣವು ಬಡತನದಿಂದ ಹೊರಬರಲು ಸಹ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಅನೇಕ ಕುಟುಂಬಗಳು ಶಿಕ್ಷಣದ ಮೂಲಕ ತಮ್ಮ ಜೀವನದ ಮಟ್ಟವನ್ನು ಸುಧಾರಿಸಿಕೊಂಡಿದ್ದಾರೆ. ಇವಾಗ ನಮ್ಮ ಕುಟುಂಬಗಳನ್ನೇ ನೋಡಿ. ನಮ್ಮ ತಾತ ಅಜ್ಜಿ ಇದ್ದ ಹಾಗೆ ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ತಂದೆ ತಾಯಿ ಇರುವ ಹಾಗೆ ನಾವಿಲ್ಲ, ನಾವಿರುವ ಹಾಗೆ ನಮ್ಮ ಮಕ್ಕಳು ಇರುವುದಿಲ್ಲ. ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಈ ಶಿಕ್ಷಣ ಅನ್ನುವಂಥದ್ದು ನಮಗೆ ಅದಕ್ಕೆ ಸಹಾಯ ಮಾಡ್ತದೆ. ಇದು ಒಂದು ಅಂಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಮೊದಲ ತಲೆಮಾರಿನ ವಿದ್ಯಾರ್ಥಿ ಶಿಕ್ಷಣ ಪಡೆದು ಉತ್ತಮ ಉದ್ಯೋಗವನ್ನು ಪಡೆದರೆ ಅವನು ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಏನ್ ಹೇಳ್ತೀರಾ, ಕರೆಕ್ಟ್ ಅಲ್ವಾ? ಹೀಗಾಗಿ ಶಿಕ್ಷಣವು ಕೇವಲ ವ್ಯಕ್ತಿಯ ಭವಿಷ್ಯವನ್ನೇ ಅಲ್ಲ, ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸ್ತಾನೆ. ಇಂದಿನ ಜಗತ್ತಿನಲ್ಲಿ ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಅಲ್ಲ. ಏ ಓದೋ, ಚೆನ್ನಾಗಿ ಓದೋ, ಒಳ್ಳೆ ಕೆಲಸ ಸಿಗತ್ತೆ, ಒಳ್ಳೆ ಸಂಪಾದನೆ ಮಾಡ್ಬೋದು, ಒಂದು ಮನೆ ತಗೊಳ್ಬೋದು, ಕಾರ್ ತಗೊಳ್ಬೋದು, ಚೆನ್ನಾಗಿರ್ಬೋದು. ಇಲ್ಲ, ಅದು ಮಾತ್ರನೇ ಅಲ್ಲ ಶಿಕ್ಷಣ ಅಂದರೆ. ಈ ಉದ್ಯಮಶೀಲತೆಗೂ ದಾರಿ ಮಾಡಿಕೊಡುತ್ತದೆ. ಅನೇಕ ಯುವಕರು ಶಿಕ್ಷಣದ ಮೂಲಕ ಹೊಸ ವ್ಯವಹಾರಗಳನ್ನು ಆರಂಭಿಸ್ತಿದ್ದಾರೆ. ಸೋ ಮಚ್ ಆಫ್ ಕ್ರಿಯೇಟಿವಿಟಿ ಎಷ್ಟೊಂದಿದೆ ಗೊತ್ತಾ? ಈ ಕೆಲಸನೂ ಮಾಡ್ಬೋದಾ, ಆ ಕೆಲಸನೂ ಮಾಡ್ಬೋದಾ, ಆ ರೀತಿಯಲ್ಲೂ ಸಹ ವ್ಯವಹಾರ ಮಾಡ್ಬೋದಾ. ಇದೆಲ್ಲವೂ ಸಹ ಹೆಚ್ಚಾಗುತ್ತಿರುವಂಥ ಕಾರಣ ಏನು ಗೊತ್ತಾ? ಈ ಶಿಕ್ಷಣ ಅದೆಲ್ಲದಕ್ಕೂ ದಾರಿ ಮಾಡಿಕೊಡ್ತಾ ಇದೆ. ಅದು ತಂತ್ರಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸೇವಾ ಕ್ಷೇತ್ರಗಳಾಗಿರ್ಬೋದು, ಇವುಗಳಲ್ಲಿ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇದು ದೇಶದ ಬೆಳವಣಿಗೆಗೂ ಸಹ ಸಹಾಯ ಮಾಡ್ತದೆ. ಇಷ್ಟೇ ಯಾಕೆ, ಶಿಕ್ಷಣವು ವ್ಯಕ್ತಿಗೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕೂಡ ನೀಡ್ತದೆ. ಕಣ್ಣಿಗೆ ಭವಿಷ್ಯದಲ್ಲಿ ಯಾವ ದಾರಿಯನ್ನು ಆಯ್ಕೆ ಮಾಡಬೇಕು, ಯಾವ ಅವಕಾಶವನ್ನು ಬಳಸಬೇಕು, ಯಾವುದನ್ನು ತ್ಯಜಿಸಬೇಕು ಎಂಬುದನ್ನು ಶಿಕ್ಷಣ ಪಡೆದ ವ್ಯಕ್ತಿ ಯೋಚಿಸಿ ನಿರ್ಧರಿಸಬಹುದು. ಇದು ಅವನ ಜೀವನವನ್ನು ಸ್ಥಿರ ಮತ್ತು ಯಶಸ್ವಿಯಾಗಿಸ್ತದೆ. ಮತ್ತೊಂದು ಪ್ರಮುಖ ಅಂಶ ಏನು ಗೊತ್ತಾ? ಶಿಕ್ಷಣವು ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ. ಈ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಯ ಸಾಮರ್ಥ್ಯವನ್ನು ನೀವು ಆರಾಮಾಗಿ ಆ ವ್ಯಕ್ತಿ ಅರ್ಥಕೊಳ್ಳಬಹುದು. ಸಮಾಜದಲ್ಲಿ ಗೌರವದಿಂದ ಮಾತನಾಡುವುದಕ್ಕೆ ಸಾಧ್ಯ ಮಾಡ್ತದೆ, ತನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ಮಾಡ್ತದೆ, ಹೊಸ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದಕ್ಕೆ ಸಹಾಯ ಮಾಡ್ತದೆ. ಈ ಎಲ್ಲದಕ್ಕೂ ಆತ್ಮವಿಶ್ವಾಸವೇ ಮುಂದಿನ ಭವಿಷ್ಯದ ಮೂಲವಾಗಿದೆ. ಕೊನೆಯದಾಗಿ, ಶಿಕ್ಷಣವು ವ್ಯಕ್ತಿಗೆ ಜೀವನದ ದಿಕ್ಕನ್ನು ನೀಡುತ್ತದೆ. ಕನಸುಗಳು, ಅವಕಾಶಗಳು ಮತ್ತು ಸ್ವಾವಲಂಬನೆ ಇವೆಲ್ಲವೂ ಶಿಕ್ಷಣದ ಮೂಲಕ ಒಂದಾಗ್ತದೆ. ಇದೆಲ್ಲನೂ ಸಹ ಒಂದು ರೀತಿಯಲ್ಲಿ ಕನೆಕ್ಟೆಡ್ ಡಾಟ್ಸ್ ಇವು. ಇದೆಲ್ಲವನ್ನು ಒಂದು ಮಾಡುವಂಥದ್ದು ಆ ಶಿಕ್ಷಣ. ಶಿಕ್ಷಣವಿಲ್ಲದೆ ಭವಿಷ್ಯ ಒಂದು ರೀತಿಯಲ್ಲಿ ಅಸ್ಪಷ್ಟವಾಗಿರಬಹುದು. ಆದರೆ ಶಿಕ್ಷಣದೊಂದಿಗೆ ಆ ದೃಷ್ಟಿಕೋನ ಏನಾಗುತ್ತೆ ಗೊತ್ತಾ? ನಾವು ಪೆನ್ಸಿಲ್ನ ಶಾರ್ಪ್ ಮಾಡ್ತೀವಲ್ಲ, ಆ ಥರ ಶಾರ್ಪ್ ಆಗ್ತಾ ಹೋಗ್ತದೆ. ಆ ಶಿಕ್ಷಣದೊಂದಿಗೆ ಭವಿಷ್ಯ ಸ್ಪಷ್ಟವಾಗ್ತದೆ, ಸ್ಥಿರವಾಗ್ತದೆ, ಬೆಳಕಿನಿಂದ ತುಂಬಿರ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಶಿಕ್ಷಣವನ್ನು ಗೌರವಿಸಬೇಕಾಗ್ತದೆ.

ಮತ್ತು ಅದನ್ನ ತಮ್ಮ ಜೀವನದ ಅತ್ಯಂತ ದೊಡ್ಡ ಸಂಪತ್ತಾಗಿ ಪರಿಗಣಿಸಬೇಕಾಗ್ತದೆ. ನಮಸ್ಕಾರ. ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೆ ನಡೆನುಡಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.

0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
1: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
1: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ, ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಎನ್ನ ತನುವ ನಿರ್ಮಲ ಮಾಡಿದ ಬಸವಣ್ಣ.
4: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
4: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
3: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
5: ಆಪ್ತ ಮಿತ್ರ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
2: ನರೇಶ್ ಅಯ್ಯರ್ ಹಾಗೂ ಚಿತ್ರಾ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಹುಡುಗಾಟ ಚಿತ್ರದ ಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ

0: ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ಆರ್ಐಎಸ್ಸಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ದಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ಐಸಿಎಆರ್ ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯೂ 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೂನ್ 11 ಮತ್ತು 12 ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಧಾರವಾಡ. ಹೊಸ ಹಾಡು ಮುಗುಳ್ನಗೆ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಪಲಕ್ ಮುಚ್ಚಲ್.

0: ಆತ್ಮೀಯ ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
3: ಮುದ್ದು ಮನಸೆ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಶಮಿತಾ ಮಲ್ನಾಡ್.

ಅರ್ಚನಾ ರವಿ ಹಾಗೂ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಮುದ್ದು ಮನಸೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಮೌನಿ ಚಿತ್ರದ ಗೀತೆ ಹಾಡಿದ್ದಾರೆ ಸಾಹಿಲ್ ಹಾಗೂ ಶಮಿತಾ ಮಲ್ನಾಡ್.

ಇದುವರೆಗೆ ಹೊಸ ಹಾಡು ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ FM 103 MHz ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:11. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೇಕರ್ಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 meters ಅಥವಾ 765 kilohertz. ನಮ್ಮ ಡಿಜಿಟಲ್ ಪ್ರಸಾರ 756 kilohertz ತರಂಗಾಂತರಗಳಲ್ಲಿ ಹಾಗೂ FM 103 megahertz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಸಮಯ ಸರಿಯಾಗಿ 5:30:30. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಸಂಜೆಯ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
5: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
6: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಚಂದ್ರಚಕೋರಿ ಚಿತ್ರದ ಈ ಗೀತೆಯನ್ನ ಹಾಡಿದ್ದಾರೆ ಮನು ಹಾಗೂ ಸಂಗಡಿಗರು.

0: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
0: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444341424, 2444315 ಹಾಗೂ 2

0: 4434116 ಧಾರವಾಡದ ಎಸ್ಟಿಡಿ ಕೋಡ್ 0836.
1: ಮಧು ಬಾಲಕೃಷ್ಣ ಹಾಗೂ ನಂದಿತಾ ಅವರು ಹಾಡಿರುವ ಗೀತೆ ಚಿತ್ರ ನಂಜುಂಡಿ.

0: ಆತ್ಮೀಯ ಕೇಳುಗರೆ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ದೇವರ ಆಟ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

0: शुद्धता से भरा निर्मा शुद्ध नमक।
1: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು.
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
3: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ಮಗುವಿನಿಂದ 3 ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1 ತರಗತಿಯಿಂದ 10 ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಡ್ಲಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ ಜೂನ್ 16ನೇ ತಾರೀಕಿನಂದು ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444414, 2444415 ಹಾಗೂ 2444416. ಧಾರವಾಡದ ಎಸ್ಟಿಡಿ ಕೋಡ್ 0836.
3: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15ಕ್ಕ ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
4: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
3: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15ಕ್ಕ ನೆನಪಾಗಿ ಕಾಡ್ತಾವ ಹಾಡು.

0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
1: ನಿಸರ್ಗ ಜ್ಞಾನಾಮೃತ
2: ಆಕಾಶವಾಣಿ ಧಾರವಾಡ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: Markets are expected to take directions from a series of high-impact global events and key domestic economic data releases. Investors will closely track the U.S. Federal Reserve's policy meeting outcomes, the Bank of Japan's interest rate decision, developments around the potential U.S.-Iran peace agreement, and movements in crude oil prices. Market participants will also watch India's wholesale inflation data for May, along with other key macro indicators, including employment figures, import-export data, and the country's foreign exchange reserves. And with that, we end this news bulletin.
1: Akashavani, Dharwada.
2: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು
3: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ
2: ಎಂಥ ತಪ್ಪು ಮಾಡ್ಲಿಕತ್ತಿದಿ ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು 2 ವರ್ಷದ ತನಕ ಎದಿ ಹಾಲೇ ಕೊಡು ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ
5: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ
6: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್
5: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಯುಜಿಸಿ ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ
7: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ ಬಿಎಸ್ಸಿ ಅಗ್ರಿ ಬಿಸಿನೆಸ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಪಬ್ಲಿಕ್ ಹೆಲ್ತ್ ಬಿಕಾಂ ಬಿಎ ಬಿಸಿಎ ಬಿಬಿಎ ಮತ್ತು ಇನ್ನಷ್ಟು
5: ಡಿಜಿಟಲ್ ಲೈಬ್ರರೀಸ್ ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್
7: ರೂರಲ್ ರೂಟ್ಸ್ ಗ್ಲೋಬಲ್ ಹೈಟ್ಸ್
5: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206
1: ಈಗ ಕಾರ್ಯಕ್ರಮ ವಿವರಣೆ ಇನ್ನು ಮುಂದೆ ಸರಿಯಾಗಿ 6:30 ವಿಜ್ಞಾನದ ಮುನ್ನಡೆ 6:51 ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ಕಪ್ 2026 ವೀಕ್ಷಕ ವಿವರಣೆಯನ್ನು ನಮ್ಮ ಮುಖ್ಯವಾಹಿನಿ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಹಾಗೂ ಡಿಆರ್ಎಂ ವಾಹಿನಿಯಲ್ಲಿ ಕೇಳಬಹುದು ನಿಲಯದ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಮುಂದುವರಿಯುತ್ತವೆ 6:51 ಕೃಷ್ಣಂಗ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣದ ದೇವೇಂದ್ರಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳುತ್ತೀರಿ 7:45 ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಡಾ ಚಿನ್ನಸ್ವಾಮಿ ಸೋಸ್ಲೆ ಅವರಿಂದ ಭಾಷಣ 8:00 ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು 9:30 ಛಾಯಾಗೀತ್ ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆ 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ

ನಾಳೆ ಬೆಳಗ್ಗೆ 6:05ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25ಕ್ಕೆ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ, 7:15ಕ್ಕೆ ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು, ಪರಿಕಲ್ಪನೆ ಸಿಯು ಬಳ್ಳಕ್ಕಿ, ಪ್ರಸ್ತುತಿ ಮಾಯಾರಾಮನ್, 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರ್ಸಿ. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45ಕ್ಕೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 8:30ಕ್ಕೆ ಪಂಡಿತ್ ಜಸ್ರಾಜ್ ಅವರ ಗಾಯನ ಕೇಳುತ್ತೀರಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05ಕ್ಕೆ ದೀಪ್ತಿ ಪಾಟೀಲ್ ಅವರಿಂದ ಸುಗಮ ಸಂಗೀತ, 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ, 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನಾ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಾರ್ಯಕ್ರಮ ವಿವರಣೆ ಕೇಳುತ್ತಿದ್ದೀರಿ. ನಾಳೆ ಬೆಳಗ್ಗೆ 10:30 ಜೈ ಜೂಯಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಅಹಲ್ಯೋದ್ಧಾರ ಕೊಂಕಣಿ ತಾಳಮದಲ್ಲಿ 11:30 ಜಾನಕಿ ಅಯ್ಯರ್ ಅವರ ಗಾಯನ ಕೇಳುತ್ತೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ್. ನಂತರ ಎನರ್ಜಿ ಬೂಸ್ಟರ್ ಪ್ರಬಂಧ ವಾಚನ ಕಲ್ಪನಾ ಹೆಗಡೆ ಅವರಿಂದ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ಸರಣಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ನಾಳೆಯ ವಿಷಯ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್. ಮಾತನಾಡುತ್ತಾರೆ ವಿವೇಕಾನಂದ ಕನ್ಯಾಲ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ಹಾಗೂ ಸಂಜೆ ಕೃಷಿರಂಗದಲ್ಲಿ ತುಮರ್ಗುದ್ದಿಯ ಮರೆಪ್ಪ ದಾಸರ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುತ್ತೀರಿ. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 3:01 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಾಳೆ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ. ಮುಂಗಾರು ಬೆಳೆಗಳಲ್ಲಿ ಬೀಜೋಪಚಾರದ ಮಹತ್ವ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಬಸವರಾಜ್ ಏಣಗಿ, ಸಂದರ್ಶಕರು ಶರಣಬಸವ ಚೋಳಿನ್, ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾಕಲರವ, ಕಥೆ ಹಾಲು ಮಾರುವವಳು ಮತ್ತು ಮಡಕೆ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ರಾತ್ರಿ 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಸುರೇಶ್ ತಂಗೋಡ್ ಅವರಿಂದ ಕವನ ವಾಚನ. ಸಸ್ಯಲೋಕದ ರೋಚಕ ಸಂಗತಿಗಳು ಈ ಕುರಿತು ಮಾತನಾಡುತ್ತಾರೆ ವಿನಾಯಕ್ ಬಡಿಗೇರ್. ತದನಂತರ ಸೌಮ್ಯ ಡೊಳ್ಳಿನ್ ಅವರಿಂದ ಹಾಡುಗಳನ್ನು ಕೇಳುತ್ತೀರಿ.

ನಾಳೆ ರಾತ್ರಿ 8:30 ಹಿರಿಯ ನಾಗರಿಕರ ದೌರ್ಜನ್ಯ ವಿರೋಧಿ ದಿನದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳ ಕುರಿತು ಮಾತನಾಡುತ್ತಾರೆ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಬಿಎ ಪಾಟೀಲ್. 9:15 ನಿಸರ್ಗ ಧ್ಯಾನಾಮೃತ ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಪ್ರಮೋಷನ್ ಪ್ರಸಂಗ, ರಚನೆ ಮಲ್ಲಿಕಾರ್ಜುನ್ ಹುಲಗಬಾಳಿ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 10:00 ಶಂಕರ್ ಎಲ್ ಭಟ್ ಅವರಿಂದ ಕೀರ್ತನ, ಪರಶುರಾಮ ಅವತಾರ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ರಾತ್ರಿ 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: एकांकाभ्याम समांकीय स्थानम अवाप्नोत्। क्रिकेट क्रीडायां भारतम अद्य वर्मिंगहम नगरस्य एजवास्टन नगरे ग्रुप ए क्रीडायां चिरप्रतिद्वंदिना पाकिस्तानेन सह स्वस्य आईसीसी महिला टी20 विश्वकप इति अभियानस्य आरंभं करिष्यति। क्रीडा सायं सप्तवादनतः आरप्स्यते। महिला टी20 अंतर्राष्ट्रीय क्रीडायां भारतस्य आधिपत्यम् आसीत्। उभयपक्षयोः मध्ये क्रीडितेषु 16 स्पर्धासु 13 स्पर्धाः भारतेन विजिताः सन्ति इति वार्ताः।
1: ಆಕಾಶವಾಣಿ ಸಮಯ 6:30:06 ವಿಜ್ಞಾನದ ಮುನ್ನಡೆ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ, ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ, ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ, ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳೆ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ, ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಯುರೇನಿಯಂ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಹೀಗೆ ಪ್ರತಿಯೊಂದು ಖನಿಜವು ಒಂದೇ ಬಣ್ಣದಲ್ಲಿ ಹೊಳೆಯುವುದಿಲ್ಲ. ಅದರೊಳಗಿನ ರಾಸಾಯನಿಕ ಸಂಯೋಜನೆ ಹಾಗೂ ಅಣುಗಳ ವಿನ್ಯಾಸದ ಮೇಲೆ ಬಣ್ಣ ಬದಲಾಗುತ್ತದೆ. ಉದಾಹರಣೆಗೆ ಕೆಲವು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನು ಗುರುತಿಸಲು, ನಕಲಿ ರತ್ನಗಳನ್ನು ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ

0: ಆಟಿಕೆಗಳಲ್ಲಿ ಸಹ ಅತಿನೀರಿಳೆ ಬೆಳಕನ್ನ ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೊಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಿಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
4: ಪುಲಿಸ್
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವಾಗ್ತೀರಾ.
4: ಅಷ್ಟೊಂದ್ ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪುಲಿಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
11: ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
12: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
13: RBI ಹೇಳುತ್ತೆ,
12: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
14: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ.
1: ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ.
0: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡಾ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ

0: ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡುಬಿದಿರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಟ್ ಏರ್ಪೋರ್ಟ್ಸ್ ಅಂಡ್ AI commitments to provide best travel experience and world class services to all the passengers. Having successfully operated numerous routes under Udaan RC scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati, the airport now features stable daily commercial connectivity to 5 major economic centers.
0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ.

0: ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಧಾರವಾಡ.

0: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
1: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಜಾನುವಾರು ಮತ್ತು ಸಾಕುಪ್ರಾಣಿಗಳಲ್ಲಿ ರೇಬಿಸ್ ರೋಗ ತಡೆಗಟ್ಟುವಿಕೆ. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರ್ಕಾರಿ ಪಶು ವೈದ್ಯ ವಿಭಾಗದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ವಿಶ್ವನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
2: ನಮಸ್ಕಾರ ರೈತ ಬಾಂಧವರೇ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರ್ಕಾರಿ ಪಶು ವೈದ್ಯ ವಿಭಾಗದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಶ್ವನಾಥ್ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ. ಇವರು ಜಾನುವಾರು ಮತ್ತು ಸಾಕುಪ್ರಾಣಿಗಳಲ್ಲಿ ರೇಬಿಸ್ ತಡೆಗಟ್ಟುವಿಕೆ ಕುರಿತು ಮಾತನಾಡಲಿದ್ದಾರೆ. ಡಾಕ್ಟರ್ ವಿಶ್ವನಾಥ್ ಹೆಗಡೆಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ಎಲ್ಲರಿಗೂ ನಮಸ್ಕಾರ.
2: ಡಾಕ್ಟರ್ ವಿಶ್ವನಾಥ್ ಹೆಗಡೆಯವರೇ, ನಮ್ಮ ರೈತ ಬಾಂಧವರು, ಅದರಲ್ಲೂ ನಮ್ಮ ಕೇಳುಗರು ಹೆಚ್ಚು ಸಾಕು ಪ್ರಾಣಿಗಳನ್ನ ಮನೆಯಲ್ಲಿ ಸಾಕ್ತಿರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಲ್ಲಿ ಬರ್ತಕ್ಕಂತ ಕಾಯಿಲೆಗಳು ಯಾವ್ಯಾವು?
3: ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ಈಗ ತಾವು ಕೇಳಿದಾಗೆ ಜಾನುವಾರುಗಳಲ್ಲಿ ಅಥವಾ ಸಾಕು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಬರುವಂತಹ ಕಾಯಿಲೆಯನ್ನು ನಾವು ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ, ವೈರಸ್ ಇಂದ ಬರುವಂತಹ ಕಾಯಿಲೆ, ಹಾಗೇನೆ ಪರೋಪಜೀವಿಗಳಿಂದ ಬರುವಂತಹ ಕಾಯಿಲೆ ಅಂತ ವಿಂಗಡಿಸ್ತೀವಿ. ಸೊ ಅವುಗಳಲ್ಲಿ ಬ್ಯಾಕ್ಟೀರಿಯಾ ಇರಬಹುದು, ವೈರಸ್ ಇರಬಹುದು, ನಾವು ಕೆಲವೊಮ್ಮೆ ಮುಂಜಾಗ್ರತಾ ಕ್ರಮವನ್ನು ತಗೊಂಡ್ರೆ ಆ ಕಾಯಿಲೆಗಳು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಅಥವಾ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡದೆ ಹೋದಂಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಈ ಎಲ್ಲ ಕಾಯಿಲೆಗಳಲ್ಲಿ, ಎಲ್ಲ ಜಾನುವಾರು ಬಿಸಿರಕ್ತ ಪ್ರಾಣಿಗಳಲ್ಲಿ ಬರುವಂತಹ ಕಾಯಿಲೆಗಳ ಜೊತೆಗೆ ನಮ್ಮ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಅಥವಾ ರೈತರು ಸಾಕುವಂತಹ ಪ್ರಾಣಿಗಳಿಗೆ ಬರುವಂತಹ ಕಾಯಿಲೆಗಳಲ್ಲಿ ಕಾಲುಬಾಯಿ ರೋಗ ಇರಬಹುದು, ಕಂದು ರೋಗ ಇರಬಹುದು, ಇದೇತರ ಅನೇಕ ಕಾಯಿಲೆಗಳ ಜೊತೆಗೆ ರೇಬಿಸ್ ಅಂತ ಕರಿತೀವಿ, ಅಥವಾ ನಾಯಿ ಕಚ್ಚಿದಾಗ ಬರುವಂತಹ ಕಾಯಿಲೆ, ಅದಕ್ಕೆ ನಾಯಿ ಹುಚ್ಚು ಅಂತ ಕರೀತಾರೆ, ಅದು ಸಹಿತ ಬಹಳ ಮುಖ್ಯವಾಗಿದೆ.
2: ಡಾಕ್ಟರ್, ಈಗ ಸಾಕು ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ

0: ರೇಬಿಸ್ ಅತ್ಯಂತ ಪ್ರಚಲಿತವಾಗಿರತಕ್ಕಂಥ ಕಾಯಿಲೆ. ಇದು ಬರದೇ ಹಾಗೆ ನಾವು ಯಾವ ಮುಂಜಾಗ್ರತೆಯನ್ನ ಕೈಗೊಳ್ಬೇಕಂತೀರಿ?
1: ಈಗ ತಾವು ಹೇಳಿದಾಗೇನೆ ಜಾನುವಾರುಗಳಿಗೆ ಬರೋ ಕಾಯಿಲೆಗಳಲ್ಲಿ ಅತ್ಯಂತ ಜಾನುವಾರಿಂದ ಅಥವಾ ಸಾಕು ಪ್ರಾಣಿಯಿಂದ ಮನುಷ್ಯರಿಗೆ ಬರುವಂತಹ ಬಹಳ ಡೇಂಜರಸ್ ಕಾಯಿಲೆ ಅಂತಂದ್ರೆ ರೇಬಿಸ್. ಅಂದ್ರೆ ಯಾಕೆ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತಂದ್ರೆ, ಈ ರೇಬಿಸ್ ಕಾಯಿಲೆ ಒಮ್ಮೆ ಬಂತು ಅಂದ್ರೆ ಮನುಷ್ಯರಲ್ಲಿ ಇರಬಹುದು ಅಥವಾ ಜಾನುವಾರುಗಳಲ್ಲಿ ಇರಬಹುದು, ಅವುಗಳಿಗೆ ಚಿಕಿತ್ಸೆ ಇಲ್ಲ. ಅದೊಂದು ಮಾರಣಾಂತಿಕ ಕಾಯಿಲೆ. ಸೊ ಅದು ಬಂತು ಅಂತಂದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅದು

0: ನಾವು ಸಾಕಿರುವಂತಹ ನಾಯಿ ಬೆಕ್ಕುಗಳು ಅಥವಾ ಜಾನುವಾರು ಅಂದ್ರೆ ಆಕಳು ಎಮ್ಮೆಗಳು, ಇವುಗಳ ಒಡನಾಟದಲ್ಲಿ ಶುಚಿತ್ವ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ನಮ್ಮ ಜಾನುವಾರುಗಳನ್ನು ಮುಟ್ಟದಾಗ ಅವುಗಳ ಕೈಯನ್ನು ತೊಳೆದುಕೊಳ್ಳುವುದಿರಬಹುದು, ಅಥವಾ ಅವುಗಳ ಉಗುರು ಮತ್ತು ಹಲ್ಲು ತಾಗದಾಗ ಲಸಿಕೆಯನ್ನು ಹಾಕೋದಿರಬಹುದು. ಇದು ಬಹಳ ಮುಖ್ಯ ಆಗ್ತದೆ.
1: ಡಾಕ್ಟರ್, ಈಗ ರೈತರು ಜಾನುವಾರುಗಳನ್ನು ಸಾಕ್ತಾರೆ ಕೃಷಿಗಾಗಿ, ಅದರಲ್ಲೂ ಈಗ ಉಪಕಸಬಾಗಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರದ ಪ್ರಾಣಿಗಳನ್ನು ಸಾಕೊಂಡಿರ್ತಾರೆ. ಇವು ಎಲ್ಲೋ ಒಂದ್ ಕಡೆ ನಾಯಿಗಳು ಈ ತರ ರೇಬಿಸ್ ಕಾಯಿಲೆಯನ್ನು ಹೊಂದಿರತಕ್ಕಂತಹ ನಾಯಿಗಳು ನಮ್ಮ ಹಸುಗಳಿಗೆ ಅಥವಾ ನಮ್ಮ ಸಾಕು ಪ್ರಾಣಿಗಳಿಗೆ ಕಚ್ಚಿದಾಗ ಆಲ್ಮೋಸ್ಟ್ ಆಲ್ ರೇಬಿಸ್ ಕಾಯಿಲೆ ಬರುವಂತ ಚಾನ್ಸ್ ಇರುತ್ತೆ. ಇದು ಬರದೇ ಹಾಗೆ ನಾವು ತಡೆಗಟ್ಟಬೇಕಾದ್ರೆ ಏನನ್ನ ಕ್ರಮವನ್ನ ಕೈಗೊಳ್ಬೇಕಂತೀರಿ?
0: ಮುಖ್ಯವಾಗಿ ಯಾವುದೇ ಪ್ರಾಣಿಗೂ ಇರಬಹುದು, ಈಗ ಫಾರ್ ಎಕ್ಸಾಂಪಲ್ ನಾಯಿಯಿಂದ ನಾಯಿ ಇರಬಹುದು ಅಥವಾ ನಾವು ಸಾಕಿದಂತ ಹಸುಗಳಿರಬಹುದು, ಕುರಿಮೇಕೆಗಳು ಇರಬಹುದು, ನಾಯಿಗಳು ಕಚ್ಚಿದಂತ ಸಂದರ್ಭದಲ್ಲಿ ಕೂಡಲೇ ಮಾಡುವಂತದ್ದು ಅಂದ್ರೆ ನಾವು ಆ ಕಚ್ಚಿದ ಗಾಯಗಳನ್ನು ಚೆನ್ನಾಗಿ ತೊಳಿಬೇಕು, ವಾಶ್ ಮಾಡಬೇಕು. ಅದನ್ನ ಹೇಗೆ ಅಂತಂದ್ರೆ ಡಿಟರ್ಜೆಂಟ್ ಸೋಪ್ಸ್ ಅಂತ ಕರೀತಾರೆ ನಮ್ಮಲ್ಲಿ. ಅವುಗಳಲ್ಲಿ ಮುಖ್ಯವಾಗಿ ನಾವು ಬಟ್ಟೆ ತೊಳಿಲಿಕ್ಕೆ ಉಪಯೋಗಿಸುವಂತ
1: ಯಾವುದೇ ಡಿಟರ್ಜೆಂಟ್ ಆದ್ರೂ
0: ಡಿಟರ್ಜೆಂಟ್ ಸೋಪ್ ಇಲ್ಲ ಅಂದ್ರೆ ಲೈಫ್ ಬಾಯ್ ಸೋಪ್ ಇರಬಹುದು. ಇವುಗಳಿಂದ ಹೇಗೆ ಅಂದ್ರೆ ಮೇಲೆ ಜೋರಾಗಿ ಬೀಳುವಂತ ನಲ್ಲಿಯ ನೀರು ಆ ಗಾಯದ ಮೇಲೆ ಬೀಳಬೇಕು. ಕನಿಷ್ಠ 10-15 ನಿಮಿಷ ನೀರು ಬೀಳ್ತಾನೆ ಇರಬೇಕು ಗಾಯದಲ್ಲಿ. ಸೊ ಹೀಗೆ ಮಾಡೋದ್ರಿಂದ ಅದು ಯಾವುದೇ ಪ್ರಾಣಿ ಅಥವಾ ಮನುಷ್ಯರಿಗಿರ್ಬೋದು, ಅದು ಕಚ್ಚಿದಾಗ ಆ ರೇಬಿಸ್ ಇರುವಂತ ನಾಯಿಯ ಜೊಲ್ಲು ಬಿದ್ದಿದ್ರೆ ಅದು ಕಂಪ್ಲೀಟ್ ಆಗಿ ವಾಶ್ ಆಗಿ ಹೋಗ್ತದೆ. ಅದ ನಂತರದಲ್ಲಿ ಲಸಿಕೆಯನ್ನು ಕೊಡಿಸಬೇಕಾಗ್ತದೆ. ಈಗ ಪ್ರಾಣಿಗಳಿಗಾದ್ರೆ ಪಶುವೈದ್ಯರು ಅವ್ರನ್ನ ಸಂಪರ್ಕಿಸಿದಾಗ ಯಾವ್ಯಾವ ದಿನಗಳಂದು ಅವುಗಳಿಗೆ ಲಸಿಕೆಯನ್ನು ಕೊಡಬೇಕು ಅನ್ನೋದನ್ನ ಹೇಳ್ತಾರೆ. ಅದೇ ಮನುಷ್ಯರಿಗೆ ಕಚ್ಚಿದಾಗಾದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಅವುಗಳಿಗೆ ಲಸಿಕೆಯನ್ನು ಕೊಡಿಸ್ಕೋಬೇಕಾಗ್ತದೆ.
1: ನಾವು ಪ್ರಾಣಿಗಳಂದ ತಕ್ಷಣ ಎಲ್ರಿಗೂ ಇಷ್ಟ, ಈಗ ಸಾಕು ಪ್ರಾಣಿಗಳಲ್ಲಿ ಅದರಲ್ಲೂ ನಾಯಿ ಬೆಕ್ಕು, ನಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಸಹ ಅವನ್ನ ನೋಡಿದ ತಕ್ಷಣ ಅವನ್ನ ಸಾಕಬೇಕು, ಮನೆಯಲ್ಲಿ ತರಬೇಕು ಅನ್ನೋದೊಂದು ಆಸೆ ಎಲ್ರಿಗೂ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಈಗ ಬೀದಿ ನಾಯಿಗಳನ್ನಾಗಿರ್ಬೋದು, ಬೆಕ್ಕುಗಳನ್ನಾಗಿರ್ಬೋದು, ಇವುಗಳನ್ನ ತೆಗೆದುಕೊಳ್ಳುವ ಪೂರ್ವದಲ್ಲಿ ಯಾವ ರೀತಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು, ಈ ರೇಬಿಸ್ ಬರದ ಹಾಗೆ ಅಥವಾ ಇನ್ನಿತರೆ ರೋಗಗಳು ಬರದ ಹಾಗೆ ನಾವು ತಡೆಗಟ್ಟಬಹುದು ಅಂತೀರಿ?
0: ಈಗ ಒಂದು ವಿಷಯ ಅಂತಂದ್ರೆ ವಿಶೇಷವಾಗಿ ಬೀದಿ ನಾಯಿಗಳೇನಿರ್ತವೆ ಅವುಗಳನ್ನ ನಾವು ತಗೊಂಡು ಬರುವಾಗಿರ್ಬೋದು ಅಥವಾ ಅವುಗಳನ್ನ ಮುಟ್ಟುವಾಗಿರ್ಬೋದು, ಅದಕ್ಕೆ ರೇಬಿಸ್ ಇದೆ ಅನ್ನೋ ಕಲ್ಪನೆಯಿಂದನೇ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು. ಯಾಕೆಂದ್ರೆ ತಾವೆಲ್ಲ ಕೇಳಿರ್ಬೋದು, ನಮ್ಮ ದೇಶದ ಒಬ್ಬ ಪ್ರಖ್ಯಾತ ಕಬಡ್ಡಿ ಪ್ಲೇಯರ್ ಆದಂತಹ ಸೋಳಂಕಿ ಅವರು ಬೀದಿ ನಾಯಿ ಮರಿಯನ್ನ ಮುಟ್ಟಿ ಆ ನಾಯಿ ಕಚ್ಚಿದಾಗಲೇ ರೇಬಿಸ್ ರೋಗ ಬಂದು ಮರಣ ಹೊಂದಿರೋದು
1: ಇತ್ತೀಚೆಗೆ.
0: ಸೊ ಅದಕ್ಕೆ ನಾವು ಏನು ಬೀದಿ ನಾಯಿ ಇರಬಹುದು, ಬೀದಿ ನಾಯಿ ಮರಿ ಇರಬಹುದು, ಪಾಪ ಅವುಗಳಿಗೊಂದು ಆಶ್ರಯ ನೀಡುವ ಅಂತೇಳಿ ಅವುಗಳನ್ನು ತರುವಾಗ ಮೊದಲನೇದಾಗಿ ಆ ನಾಯಿ ಮರಿಯ ಆರೋಗ್ಯದ ಬಗ್ಗೆ ಒಂದು ಸ್ಥೂಲ ಪರಿಚಯವನ್ನ ನೋಡ್ಬೇಕು ನಾವು. ಅಂದ್ರೆ ಚೆನ್ನಾಗಿದೆಯಾ, ಅದಕ್ಕೆ ಬಾಯಲ್ಲಿ ಎಂಜಲು ಬೀಳ್ತಾ ಇದೆಯಾ, ಅಥವಾ ಕೊಟ್ಟಂತ ಆಹಾರ ತಿನ್ನುವಂತ ಸ್ಟೇಜ್ ಅಲ್ಲಿ ಇದೆಯೋ ಹೇಗೆ, ಆ ತರ ನೋಡ್ಬೇಕು. ಮತ್ತೆ ಅದನ್ನು ತರುವಾಗ ಯಾವುದೇ ಕಾರಣಕ್ಕೂ ಕಚ್ಚಿಸ್ಕೋಬಾರ್ದು. ಅದರಿಂದ ಅದು ಕಚ್ಚಿಸಿಕೊಂಡ್ರೆ ನಮಗೆ ರೇಬಿಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಆರೋಗ್ಯವಾಗಿದೆ, ಜೊತೆಗೆ ಅದನ್ನು ಹುಷಾರಾಗಿ ಅದನ್ನ ಮಾತಾಡಿಸಿ ಚೆನ್ನಾಗಿ ಅದಕ್ಕೆ ಒಂಚೂರು ಆಹಾರವನ್ನು ಕೊಟ್ಟು ಅದು ನಮ್ಮ ಜೊತೆಗೆ ಸ್ವಲ್ಪ ಸ್ನೇಹವನ್ನ ಬೆಳೆಸಿಕೊಂಡ ನಂತರದಲ್ಲಿ ನಾವು ಅದನ್ನು ತಗೊಂಡು ಬರಬಹುದು.
1: ಆ ನಂತರದಲ್ಲಿ ಈ ಸಾಕು ಪ್ರಾಣಿಗಳನ್ನ ನಾವೇನು ತಗೊಂಬಂದಿರ್ತೀವಲ್ಲ, ಇವನ್ನ ವರ್ಷದಲ್ಲಿ ಎಷ್ಟು ಬಾರಿ ನಾವು ಲಸಿಕೆಗಳನ್ನ ಹಾಕಿಸಬೇಕಂತೀರಿ?
0: ಮುಖ್ಯವಾಗಿ ರೇಬಿಸ್ ತಡೆಗಟ್ಟಲಿಕ್ಕೆ ಒಂದು ನಾಯಿಗಳು ಕಚ್ಚಿದಾಗ ಆ ಗಾಯವನ್ನ ವಾಶ್ ಮಾಡುವಂತದ್ರ ಜೊತೆಗೆ ನಾವು ಸಾಕಿದಂತ ನಾಯಿಗಳಿಗೆ ರೇಬಿಸ್ ಬರದೆ ಹೋದಂಗೆ ಲಸಿಕೆ ಮಾಡೋದು ಉತ್ತಮವಾದಂತ ವಿಧಾನ. ರೇಬಿಸ್ ರೋಗ ತಡೆಗಟ್ಟುವಲ್ಲಿ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಸೊ ಮೊದಲನೇದಾಗಿ ಚಿಕ್ಕ ಮರಿಗಳೇನಿರ್ತವೆ, ನಾಯಿ ಇರಬಹುದು, ಆಮೇಲೆ ನಾವು ಸಾಕುವಂತ ಬೆಕ್ಕುಗಳು ಇರಬಹುದು, ಅವುಗಳಿಗೆ 2.5 ತಿಂಗಳ ವಯಸ್ಸಾದಾಗ, ಅಂದ್ರೆ ಚಿಕ್ಕ ಮರಿ ಏನಿರ್ತದೆ 2.5 ತಿಂಗಳದು, ಅವಾಗ ಮೊದಲನೇ ಇಂಜೆಕ್ಷನ್ ಅನ್ನ ಕೊಡಿಸಬೇಕು, ರೇಬಿಸ್ ಪ್ರತಿಬಂಧಕ ಲಸಿಕೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಫಸ್ಟ್ ಇಂಜೆಕ್ಷನ್ ಕೊಡಬೇಕು. ಮೊದಲನೇ ಇಂಜೆಕ್ಷನ್ ಕೊಟ್ಟು 1 ತಿಂಗಳ ಒಳಗಡೆ ಅಂದ್ರೆ 21 ದಿವಸದ ನಂತರ ಇನ್ನೊಂದು ಲಸಿಕೆಯನ್ನ ಕೊಡಬೇಕು, ಅದಕ್ಕೆ ಬೂಸ್ಟರ್ ಅಂತ ಕರಿತೀವಿ. ಆಮೇಲೆ ನಾವು ಸಾಕಿದಂತ ನಾಯಿ ಮತ್ತು ಬೆಕ್ಕುಗಳು ಎಷ್ಟು ವರ್ಷ ಅವು ಬದುಕ್ತಾವ ನಮ್ಮ ಜೊತೆಗೆ, ಪ್ರತಿ ವರ್ಷನೂ ವರ್ಷಕ್ಕೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾನೆ ಇರಬೇಕು, ಆ ಲಸಿಕೆಯನ್ನ ಪ್ರತಿ ವರ್ಷ ಕೊಡಬೇಕು.
1: ಇನ್ನು ಸಾಮಾನ್ಯವಾಗಿ ಈಗ ನಾವು ಮಾಂಸಕ್ಕಾಗಿ ಕೆಲವು ಪ್ರಾಣಿಗಳನ್ನ ಬಳಸ್ತೀವಿ, ಅದರಲ್ಲೂ ಈ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಂದಿ ಆಗಿರ್ಬೋದು, ಈ ಪ್ರಾಣಿಗಳಿಗೆ ನಾಯಿಗಳು ಒಂದು ವೇಳೆ ಕಚ್ಚಿದಾಗ ಅದು ರೇಬಿಸ್ ಬರದ ಹಾಗೆ ಅಥವಾ ಮಾಂಸವನ್ನು ಸೇವಿಸಿದಾಗ ಮನುಷ್ಯರಿಗೆ ರೇಬಿಸ್ ಕಾಯಿಲೆ ಬರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು ಅಂತೀರಿ?
0: ತಾವು ಕೇಳಿದಾಗೆ ಮಾಂಸಕ್ಕಾಗಿ ಉಪಯೋಗಿಸುವಂತ ಪ್ರಾಣಿಗಳು

0: ಈಗ ಕುರಿ ಮೇಕೆ ಇರಬಹುದು ಹಂದಿ ಇರಬಹುದು, ಅವುಗಳಿಗೆ ನಾಯಿ ಕಚ್ಚಿದಾಗ ನಾವು ನಾಯಿ ಕಚ್ಚಿದಾಗ ರೇಬಿಸ್ ಬರದೆ ಹೋದಂಗೆ ಏನು ಕ್ರಮ ಅಂತ ಹೇಳಿದೆ? ಗಾಯಗಳನ್ನ ಚೆನ್ನಾಗಿ ವಾಶ್ ಮಾಡೋದು, ಜೊತೆಗೆ ಅವುಗಳಿಗೆ ಲಸಿಕೆ ಕೊಡೋದು, ಬರದೆ ಹೋದಾಗ
1: ಮಾಡೋದು. ಈಗ ಕುರಿನೋ ಮೇಕೆನೋ ಅಥವಾ ಹಂದಿಗೋ ಯಾವುದೋ ಒಂದು ನಾಯಿ ಕಚ್ಚಿದೆ, ಅದಕ್ಕೆ ರೇಬಿಸ್ ಇದೆ ಅಂತ ಅನ್ಕೊಳ್ಳೋಣ. ಅಂತ ಪ್ರಾಣಿಗಳನ್ನ ಮನುಷ್ಯ ಮಾಂಸಕ್ಕಾಗಿ ಬಳಸಿದಾಗ,
0: ಈಗ ತಾವು ಹೇಳಿದಾಗೆ ನಾವು ಮಾಂಸಕ್ಕಾಗಿ ಉಪಯೋಗಿಸುವಂತ ಪ್ರಾಣಿಗಳಲ್ಲಿ ಬೈ ಚಾನ್ಸ್ ನಮಗೆ ಗೊತ್ತಿಲ್ಲದ ಹಾಗೆ, ನಮ್ಮ ಗಮನಕ್ಕೆ ಬಾರದ ಹಾಗೆ ನಾಯಿ ಏನಾದ್ರು ಕಚ್ಚಿದ್ದು ರೇಬಿಸ್ ಇದ್ರೆ ಅನ್ನುವಂತ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲೆಲ್ಲ ನಮ್ಮ ಭಾರತೀಯ ಅಡುಗೆ ಪದ್ಧತಿಯಲ್ಲಿ ನಾವು ಮಾಂಸವನ್ನು ಸಹಿತ ಬೇಯಿಸಿ ತಿನ್ನುವಂತದ್ದು. ಸೊ ಹಾಗಾಗಿ ಆ ಬೇಯಿಸಿದಂತ ಮಾಂಸದಲ್ಲಿ ರೇಬಿಸ್ ವೈರಾಣು ಜೀವ ಇರುವುದಿಲ್ಲ. ಸೊ ನಾವು ಬೇಯಿಸಿದ ತಕ್ಷಣದಲ್ಲಿ ಆ ವೈರಸ್ ಏನಿದೆ ಅದರದ್ದು ಡಿನೇಚುರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ, ಆ ವೈರಸ್ ಸಾಯೋದ್ರಿಂದ ರೇಬಿಸ್ ಇದ್ದಂತ ಪ್ರಾಣಿ ಇದ್ರೂ ಸಹಿತ ನಮಗೆ ಗೊತ್ತಿಲ್ಲದ ಹಾಗೆ ಮಾಂಸವನ್ನ ಸೇವಿಸಿದ್ರೆ ರೇಬಿಸ್ ಬರೋದಿಲ್ಲ.
1: ಅಂದ್ರೆ ಬೇಯಿಸಿ ತಿನ್ನೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗಳು
0: ಹರಡೋದಿಲ್ಲ.
1: ಅದನ್ನ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಬೇಯಿಸಬೇಕಂತೀರಿ?
0: ಅದು ಯೂಶಲಿ ನಮ್ಮಲ್ಲಿ ಬಾಯ್ಲಿಂಗ್ ಟೆಂಪರೇಚರ್ ಅಂತೀವಿ. ನಾವು ಯಾವುದೇ ವಸ್ತು ಆದ ತರಕಾರಿ ಇರಬಹುದು ಅಥವಾ ಮಾಂಸ ಇರಬಹುದು, ಅದನ್ನ ಚೆನ್ನಾಗಿ ನೀರು ಕುದಿದ ತಕ್ಷಣದಲ್ಲಿ ಅದನ್ನ ಹಾಕಿ ಕನಿಷ್ಠ 10 ನಿಮಿಷ ಆರು ಅದು ಕುದಿಬೇಕು. ಅದು ಬಾಯ್ಲಿಂಗ್ ವಾಟರ್ ಇದ್ದು ಅದು ಮಾಂಸ ಸಹಿತ ಬೆಂದ ತಕ್ಷಣದಲ್ಲಿ ಅದು ವೈರಸ್ ಸತ್ತು ಹೋಗ್ಬಿಡುತ್ತದೆ. ಹಾಗಾಗಿ ಅದನ್ನ ಸೇವಿಸೋದ್ರಿಂದ ನಮಗೆ ರೇಬಿಸ್ ಕಾಯಿಲೆ ಬರದ ಹೋದಂಗೆ ತಡೆಗಟ್ಟಬಹುದು.
1: ಇನ್ನೊಂದು ಡಾಕ್ಟರ್, ಈಗ ಕಾಡು ಪ್ರಾಣಿಗಳಲ್ಲಿ ಹೆಚ್ಚಾಗಿ ಈ ರೇಬಿಸ್ ವೈರಸ್ ಕಾಣಿಸಿಕೊಳ್ಳುತ್ತದೆ, ಯಾವ ಪ್ರಾಣಿಗಳಲ್ಲಿ ಈ ರೇಬಿಸ್ ವೈರಸ್ ಕಾಣಿಸಿಕೊಳ್ತದೆ ಅಂತ?
0: ನಿಜವಾದ ಸಂಗತಿ ಹೇಗಿದೆ ಅಂದ್ರೆ, ಸಾಕು ಪ್ರಾಣಿಗಳಲ್ಲಿ ರೇಬಿಸ್ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇರೋದಕ್ಕೆ ಕಾಡಿನಲ್ಲಿರುವಂತ ನರಿ ತೋಳಗಳು ಅವೇ ಮುಖ್ಯವಾದಂತ ಪ್ರಾಣಿಗಳು. ಅವು ಯಾಕೆಂದ್ರೆ ಸಾಕಷ್ಟು ಮಾಂಸ ಸೇವನೆ ಮಾಡುತ್ತಾ ಇರೋದ್ರಿಂದ ಅವುಗಳಲ್ಲಿ ಯಾವಾಗ್ಲೂ ರೇಬಿಸ್ ವೈರಸ್ ಇರುವಂತ ಚಾನ್ಸ್ ಇರುತ್ತೆ. ಅವು ಅಕಸ್ಮಾತ್ ಆಗಿ ಈಗ ಕಾಡಂಚಿನ ಪ್ರದೇಶಗಳಲ್ಲಿ ಇರುವಂತ ಸಾಕು ನಾಯಿಗಳ ಜೊತೆ ಸಂಪರ್ಕಕ್ಕೆ ಬಂದಾಗ ಅವುಗಳಿಂದನೇ ರೇಬಿಸ್ ಹರಡುವಂತದ್ದು. ಸೊ ಕಾಡಿನಲ್ಲಿರುವಂತ ನರಿ ಮತ್ತು ತೋಳಗಳಲ್ಲಿ ರೇಬಿಸ್ ಬಹಳ ಮುಖ್ಯವಾದಂತಹ ಕಾಯಿಲೆ, ಮತ್ತು ಅದು ರೇಬಿಸ್ ಕಾಯಿಲೆ ಯಾವಾಗ್ಲೂ ಹರಡೋದಕ್ಕೆ ಮುಖ್ಯ ಕಾರಣ ಕೂಡ.
1: ಈ ಸಾಕು ಪ್ರಾಣಿಗಳಲ್ಲಿ ಸಾಂಕ್ರಾಮಿಕ ರೋಗ ತುಂಬಾ ನಾವು ನೋಡ್ತೀವಿ, ಸಾಂಕ್ರಾಮಿಕ ರೋಗ ರುಜಿನಗಳು ಬರೋದು ಸಾಮಾನ್ಯವಾಗಿರುತ್ತದೆ. ಇಂತಹ ಒಂದು ಕಾಯಿಲೆಗಳು ಬರದೆ ಹಾಗೆ ಮುಂಜಾಗ್ರತವಾಗಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಂಡ್ರೆ ಸಾಂಕ್ರಾಮಿಕ ಕಾಯಿಲೆಗಳು ಅಥವಾ ರೋಗಗಳು ಬರದೆ ಹಾಗೆ ತಡೆಗಟ್ಟಬಹುದು?
0: ಈಗೆಲ್ಲ ನಾವು ಸಾಕು ಪ್ರಾಣಿಗಳಲ್ಲಿ ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ವಿಶೇಷವಾಗಿ ವೈರಸ್ ಇಂದ ಬರುವಂತಹ ಎಲ್ಲಾ ಕಾಯಿಲೆಗಳಿಗೆ ಈಗ ಲಸಿಕೆಗಳು ಲಭ್ಯವಾಗಿದೆ. ಬಂದ ಮೇಲೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಆ ಪ್ರಾಣಿಯಲ್ಲಿ ಎಷ್ಟಿದೆ ಅದನ್ನ ಅವಲಂಬಿಸಿಕೊಂಡೆ ಪ್ರಾಣಿ ರೋಗದಿಂದ ಚೇತರಿಸಿಕೊಳ್ಳೋದು. ಈಗ ವೈರಸ್ ಕಾಯಿಲೆಗೆ ವಿಶೇಷವಾದಂತಹ ಔಷಧ ಅಂತಿಲ್ಲ. ಹಾಗಾಗಿ ಎಲ್ಲ ವೈರಸ್ ಕಾಯಿಲೆಗಳಿಗೆ ಈಗ ರೋಗ ನಿರೋಧಕ ಪ್ರತಿಬಂಧಕ ಲಸಿಕೆ ಏನಿದೆ ಅವುಗಳನ್ನ ಕಂಪಲ್ಸರಿಯಾಗಿ ಹಾಸಿಕೊಳ್ಳೋದ್ರಿಂದ ಅವುಗಳನ್ನ ತಡೆಗಟ್ಟಬಹುದು. ಈ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆಕಳು ಮತ್ತು ಎಮ್ಮೆಗಳಲ್ಲಿ ಹೇಳಬೇಕು ಅಂದ್ರೆ ಕಾಲುಬಾಯಿ ರೋಗ, ಆಮೇಲೆ ಮತ್ತೆ ಹಂದಿಗಳಲ್ಲಿ ಹೇಳಬೇಕು ಅಂತಂದ್ರೆ ಕಾಲುಬಾಯಿ ರೋಗ ಇದೆ, ಕುರಿ ಮೇಕೆಗಳಲ್ಲಿ ಸಿಡುಬು ಕಾಯಿಲೆ ಇದೆ. ಸೊ ಅವಕ್ಕೆಲ್ಲ ಲಸಿಕೆಗಳು ಲಭ್ಯ ಇದೆ, ಲಸಿಕೆಯನ್ನು ಹಾಕಿಸ್ಕೋಬೇಕು. ಆದ್ರೆ ಇದಕ್ಕೆ ಸಂಬಂಧ
1: ಯಾವ ಲಸಿಕೆಯನ್ನ ಹಾಕಿಸ್ಕೋಬೇಕಂತೀರಿ? ಲಸಿಕೆದ
0: ಎಲ್ಲ ರೋಗಗಳು, ಕಾಲುಬಾಯಿ ರೋಗಕ್ಕೆ ಕಾಲುಬಾಯಿ ರೋಗ ಲಸಿಕೆ ಇದೆ, ಆಮೇಲೆ ಪಿಪಿಆರ್ ಅಂತ ಕುರಿಗಳಲ್ಲಿ ಬರ್ತದೆ ಅದಕ್ಕೆ ಪಿಪಿಆರ್ ಲಸಿಕೆ ಇದೆ, ಕರುಳು ಬೇನೆ ಅಂತ ಬರ್ತದೆ ಕರುಳು ಬೇನೆ ಲಸಿಕೆ ಇದೆ. ಅದನ್ನೆಲ್ಲ ಸರ್ಕಾರ ನಿಯಮಿತವಾಗಿ ಇಂತಿಂತ ಮಾಹೆಗಳಲ್ಲಿ ಇಂತಿಂತ ದಿವಸಗಳಂದೇ ಕೊಡಬೇಕು ಅನ್ನುವಂತ ಒಂದು ಚಾರ್ಟ್ ಅನ್ನ ಕೊಟ್ಟಿದೆ, ನಿರ್ದೇಶನ ಇದೆ. ಅದೇ ಪ್ರಕಾರವಾಗಿ ಲಸಿಕೆಯನ್ನ ಕೊಡ್ತಾರೆ. ರೈತರು ತಾವು ಆಸಕ್ತಿ ತೋರಿಸಿ ಆ ಲಸಿಕೆಯನ್ನ ಹಾಕಿಸಿಕೊಳ್ಳಬೇಕು. ಆದರೆ ಇದೇ ಸಂದರ್ಭದಲ್ಲಿ ನಾವು ರೇಬಿಸ್ಗೆ ಸಂಬಂಧಪಟ್ಟಂತೆ ಹೇಳೋದಿದ್ರೆ, ರೇಬಿಸ್ ರೋಗಕ್ಕೆ ಮಾತ್ರ ಸಾಕಿದಂತ ಇತರೆ ಜಾನುವಾರುಗಳು ನಾಯಿಗಳನ್ನ ಬಿಟ್ಟು ಆಕಳು ಇರಬಹುದು ಕುರಿ ಮೇಕೆ ಇರಬಹುದು ಇವುಗಳಿಗೆ ರೋಗ ಬರದೆ ಹೋದಂಗೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕೋ ಪದ್ಧತಿ ಇಲ್ಲ. ನಾಯಿ ಏನು ಕಚ್ಚಿರ್ತದೆ ಆ ಸಂದರ್ಭದಲ್ಲಿ ಆದಷ್ಟು ಬೇಗ ಲಸಿಕೆಯನ್ನ ಹಾಕಿಸ್ಕೋಬೇಕು. ನಾಯಿಗಳಿಗೆ ಮಾತ್ರ ಪ್ರತಿಬಂಧಕವಾಗಿ ಲಸಿಕೆಯನ್ನು ಕೊಡಬೇಕು.
1: ಒಬ್ಬ ವ್ಯಕ್ತಿಗೆ ಈಗ ನಾಯಿ ಕಚ್ಚಿದೆ ಅಂತ ಅನ್ಕೊಳ್ಳೋಣ, ನಾಯಿ ಕಚ್ಚಿದ ಎಷ್ಟು ದಿನಗಳಲ್ಲಿ ರೇಬಿಸ್ ಹರಡಬಹುದು ಅಂತೀರಿ?
0: ನಾಯಿ ಕಚ್ಚಿದಂತ ರೇಬಿಸ್ ರೋಗ 13-16 ವರ್ಷದ ನಂತರ ಸಹಿತ ರೇಬಿಸ್ ಲಕ್ಷಣಗಳು ಕಂಡಿರೋದಿದೆ. ಇಂತಿಷ್ಟೇ ದಿವಸ ಅಂತಿಲ್ಲ. ಆದ್ರೆ ಅದ್ರಲ್ಲಿ ಬಹುಮುಖ್ಯವಾಗಿದ್ದು ಅಂತಂದ್ರೆ ಮೆದುಳಿಗೆ ಸಮೀಪವಿರುವಂತ ಅಂಗಾಂಗಕ್ಕೆ ಆ ನಾಯಿ ಕಚ್ಚಿದ್ರೆ ರೇಬಿಸ್ ಅತಿ ಬೇಗವಾಗಿ ಹರಡುತ್ತದೆ. ಉದಾಹರಣೆ ಕೊಡಬೇಕು ಅಂದ್ರೆ ಮುಖದ ಭಾಗ, ಈಗ ಕಿವಿಗೆ ಕಚ್ಚಬಹುದು ಅಥವಾ ಮೂಗಿಗೆ ಕಚ್ಚಬಹುದು. ಇಂತಹ ಸಂದರ್ಭದಲ್ಲಿ ಮೆದುಳಿಗೆ ತುಂಬಾ ಹತ್ತಿರ ಇರುವಂತ ಕ್ಷೇತ್ರ ಆದ್ದರಿಂದ ಆದಷ್ಟು ಬೇಗ

0: ಒಂದು ತಿಂಗಳಲ್ಲೇ ಬರಬಹುದು, 15 ದಿವಸದಲ್ಲೇ ಬರಬಹುದು, ಇಲ್ಲ 6 ತಿಂಗಳ ನಂತರನೂ ರೇಬಿಸ್ ಬರಬಹುದು. ಅದೇ ನಮ್ಮ ಶರೀರದ ಕಾಲಿನ ಬೆರಳು, ತುತ್ತ ತುದಿಯ ಕಾಲಿನ ಬೆರಳಿಗೆ ನಾಯಿ ಕಚ್ಚಿದ್ರೆ ಅವಾಗ ರೇಬಿಸ್ ಹರಡುವಂತ ಕಾಲಾವಧಿ ಬಹಳ ಜಾಸ್ತಿ ಟೈಮ್ ಬೇಕು.
1: ಈ ರೇಬಿಸ್ ಕಾಯಿಲೆ ಬರದ ಹಾಗೇನೆ ನಾವು ತಡೆಗಟ್ಟಬೇಕಾದ್ರೆ ಯಾವ ಮುಂಜಾಗ್ರತೆಯನ್ನು ವಹಿಸಬಹುದು?
0: ಒಂದು, ನಾಯಿ ಕಚ್ಚಿದಂತ ಸಂದರ್ಭಗಳಲ್ಲಿ ಗಾಯಗಳನ್ನ ಚೆನ್ನಾಗಿ ತೊಳಿಬೇಕು. ಈಗ ಅದರಲ್ಲಿ ವಿಶೇಷವಾಗಿ ಇದರಲ್ಲಿ ಶಾಲಾ ಮಕ್ಕಳುಗಳು, ಸಣ್ಣ ಸಣ್ಣ ಮಕ್ಕಳೇನಿರ್ತಾರೆ, ಅವರು ಬಹಳಷ್ಟು ಟೈಮಲ್ಲಿ ಬೀದಿ ನಾಯಿಗಳ ಜೊತೆಗೆ ನಾಯಿಗಳ ಕಚ್ಚಾಟ ಸಂದರ್ಭದಲ್ಲಿ ಇವರು ಹೋಗಿ ನಾಯಿಗಳು ಕಚ್ಚುವಂತಹ ಸಂದರ್ಭ ಇರ್ತದೆ, ಇಲ್ಲಾಂದ್ರೆ ಇವರು ಮುದ್ದು ಮಾಡಲಿಕ್ಕೆ ಹೋಗಿ ಕಚ್ಚಿಕೊಂಡಂತ ಸಂದರ್ಭನೂ ಇರ್ತದೆ. ಸೊ ಆಗ ಆದಷ್ಟು ಬೇಗ ಆ ಗಾಯವನ್ನ ತೊಳಿಬೇಕು. ಯಾಕಂದ್ರೆ ಶಾಲಾ ಮಕ್ಕಳು ನಾಯಿ ಕಚ್ಚಿಕೊಂಡು ಮನೆಗೆ ಹೋಗಿ ವಾಶ್ ಮಾಡೋಕ್ಕಿಂತ ಆ ಸ್ಥಳದಲ್ಲಿ ಸದ್ಯದಲ್ಲಿ ಎಲ್ಲಿ ಮನೆ ಇದೆ ಅಥವಾ ಎಲ್ಲಿ ನೀರು ಸಿಗ್ತದೆ ಅಲ್ಲಿ ತಗೊಂಡು ಕೂಡಲೇ ಗಾಯವನ್ನ ವಾಶ್ ಮಾಡಬೇಕು. ಮತ್ತೆ ಅದರ ಜೊತೆಗೆ ಕೂಡಲೇ ಆ ಆಸ್ಪತ್ರೆಗಳಿಗೆ ಹೋಗಿ ಅವುಗಳಿಗೆ ರೇಬಿಸ್ ಬರದೇ ಹೋದಂಗೆ ಲಸಿಕೆಯನ್ನು ಹಾಕ್ತಾರೆ. ಕಚ್ಚಿದ ದಿವಸನೇ ಹಾಕಿಸ್ಕೋಬೇಕು, ಅದನ್ನ ಲೇಟ್ ಮಾಡಬಾರದು. ಅದನ್ನ ಕಚ್ಚಿದ ದಿವಸ ಕೊಡ್ತಾರೆ, ಆಮೇಲೆ 3ನೇ ದಿವಸ ಒಂದು ಇಂಜೆಕ್ಷನ್ ಕೊಡ್ತಾರೆ, 7ನೇ ದಿವಸ ಕೊಡ್ತಾರೆ, 14ನೇ ದಿವಸ ಮತ್ತೆ 28ನೇ ದಿವಸ. ಮತ್ತೆ ಯಾವುದೇ ನಾಟಿ ಔಷಧಗಳು ಈ ರೇಬಿಸ್ ರೋಗಕ್ಕೆ ಔಷಧವಲ್ಲ. ಅದಕ್ಕೆ ಒಂದು ಗಾಯವನ್ನ ಕ್ಲೀನ್ ಆಗಿ ಸೋಪ್ ಹಾಕಿ ವಾಶ್ ಮಾಡಿದ ನಂತರದಲ್ಲಿ ಹತ್ತಿರದಲ್ಲಿ ಔಷಧ ಅಂಗಡಿಗಳಲ್ಲಿ ಸ್ಪಿರಿಟ್ ಅಂತ ಸಿಗ್ತದೆ, ಸರ್ಜಿಕಲ್ ಸ್ಪಿರಿಟ್ ಅಂತ. ನಾವು ಅಂದ್ರೆ ಪ್ರಾಣಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ಅಥವಾ ಮನುಷ್ಯರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ಅದನ್ನ ಗಾಯವನ್ನ ಅಥವಾ ಜಾಗವನ್ನ ಕ್ಲೀನ್ ಮಾಡಲಿಕ್ಕೆ ಬಳಸ್ತಾರೆ. ಸೊ ಅದನ್ನು ಉಪಯೋಗಿಸಬೇಕು, ಜೊತೆಗೆ ಅವತ್ತಿಂದನೇ ಲಸಿಕೆಯ ಶೆಡ್ಯೂಲ್ ಅನ್ನು ಪ್ರಾರಂಭಿಸಬೇಕು.
1: ಡಾಕ್ಟರ್, ಇನ್ನೊಂದು ನಮ್ಮ ಜನಗಳಿಗೆ ಗೊತ್ತಾಗಬೇಕು, ಈ ನಾಯಿ ಯಾವುದು ಒಂದು ರೇಬಿಸ್ ಕಾಯಿಲೆಯಿಂದ ಬಳಲ್ತಾ ಇರುತ್ತೆ ಅಂತ ಒಂದು ನಾಯಿ, ಅದು ಸಾಕು ಪ್ರಾಣಿ ಆಗಿರಬಹುದು ಮನೆಯಲ್ಲೇನೆ, ಅದನ್ನ ನಾವು ಮುದ್ದಾಡುವಾಗ ಅಥವಾ ಇನ್ನೇನೋ ಅದಕ್ಕೆ ಆಹಾರ ಹಾಕುವಾಗ ಅದು ನಮ್ಮನ್ನ ಪರಿಚುತ್ತೆ, ಆ ಪರಿಚಿದಂತ ಸಂದರ್ಭದಲ್ಲಿ ಉಗುರಿನ ತಾಕಿದಾಗ ಆಗ್ತಕ್ಕಂತ ಗಾಯದಿಂದ ಈ ರೇಬಿಸ್ ಕಾಯಿಲೆ ಬರಬಹುದಾ ಹೇಗೆ?
0: ಆಕ್ಚುಲಿ ಇಷ್ಟು ವರ್ಷದ ಮಾಹಿತಿ ಪ್ರಕಾರ ರೇಬಿಸ್ ನಾಯಿ ಕಚ್ಚಬೇಕು, ಶರೀರದಲ್ಲಿ ಗಾಯ ಆಗಬೇಕು, ಜೊತೆಗೆ ಆ ರೇಬಿಸ್ ಇರುವಂತ ನಾಯಿಯ ಜೊಲ್ಲು ಗಾಯದಲ್ಲಿ ಬಿದ್ದರೆ ರೇಬಿಸ್ ಬರ್ತದೆ ಅನ್ನುವಂತ ಖಚಿತವಾದಂತ ಮಾಹಿತಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಸಂಶೋಧನೆ ಏನ್ ಹೇಳ್ತದೆ ಅಂದ್ರೆ, ಈಗ ನೋಡ್ಲಿಕ್ಕೆ ಅತ್ಯಂತ ಆರಾಮಿದ್ದಂತ ನಾಯಿಗಳಿರಬಹುದು, ಬೆಕ್ಕಿರಬಹುದು, ಅವುಗಳ ಶರೀರದಲ್ಲೂ ಕೆಲವೊಮ್ಮೆ ರೇಬಿಸ್ ವೈರಸ್ ಕಂಡಿದ್ದು ಇದೆ.
1: ಯಾಕಂದ್ರೆ ಬೆಕ್ಕಗಳನ್ನ ಮನೆಯಲ್ಲಿ ಎಲ್ಲರೂ ಮುದ್ದಾಡ್ತಾರೆ, ಅವನ ಹಾಸಿಗೆ ಮೇಲೆಲ್ಲ ತಗೊಳ್ತಾರೆ, ಮೈ ಮೇಲೆ ತಗೊಳ್ತಾರೆ, ಈ ತರ ಒಂದು ಸಂದರ್ಭದಲ್ಲಿ ಅವು ಪರಿಚುತ್ತವೆ,
0: ಉಗುರು ತಾಗುವಂತ ಸಂದರ್ಭ ಇರ್ತದೆ. ಸೊ ಹಾಗಾಗಿ ನಾಯಿ ಬೆಕ್ಕಿನ ಉಗುರು ತಾಗದಾಗ್ಲೂ ಸಹಿತ ಗಾಯವನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಅದಕ್ಕೆ ಲಸಿಕೆಯನ್ನ ತಗೋಬೇಕೋ ಬೇಡುವ ಅನ್ನೋದು ನಾವು ಸಾಕಿದಂತ ಪ್ರಾಣಿಗೆ ರೇಬಿಸ್ ಲಸಿಕೆ ಕೊಟ್ಟಿದೀವ ಹೇಗೆ ಅನ್ನೋದ್ರ ಮೇಲೆ ಅವಲಂಬಿಸಿಕೊಂಡು ನಿಮ್ಮ ವೈದ್ಯರು ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾರೆ. ಗಾಯವನ್ನು ವಾಶ್ ಮಾಡಲಿಕ್ಕೆ ಮಾತ್ರ ಮರಿಬಾರದು, ಚೆನ್ನಾಗಿ ತೊಳಿಬೇಕು ಅದನ್ನ.
1: ಸೋಪ್ ಅಂದ್ರೆ ಇಲ್ಲವೇ
0: ಕಲ್ಲುತ್ತಾಗ್ಲಿ,
1: ಯಾವಾಗಲೂ ಅದರ ಬಗ್ಗೆ ನಾವು ಮುಂಜಾಗ್ರತೆ ವಹಿಸಿ ತಕ್ಷಣದಲ್ಲಿ ಆ ಗಾಯವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ತಕ್ಷಣಕ್ಕೆ ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಭೇಟಿ ಕೊಡೋದು.
0: ಇನ್ನೊಮ್ಮೆ ವಿಶೇಷವಾಗಿ ನಾವು ನಾಯಿಗಳನ್ನ ಮುದ್ದು ಮಾಡಿದಾಗ ಅವು ನಮ್ಮನ್ನ ನೆಕ್ಕುತ್ತವೆ, ಸೊ ನಾಲಿಗೆ ಅಥವಾ ಎಂಜಲು ನಮ್ಮ ಶರೀರಕ್ಕೆ ತಾಕ್ತದೆ.
1: ಹೌದು,
0: ಆ ಸಂದರ್ಭಗಳನ್ನ ಸಹಿತ ನಾವು ಅದನ್ನ ನೀಟಾಗಿ ವಾಶ್ ಮಾಡಲೇಬೇಕು. ಆ ತಾಗಿರುವಂತ ಎಂಜಲು ಏನಿದೆ ಅದನ್ನ ಚೆನ್ನಾಗಿ ಸೋಪ್ ಹಾಕಿ ವಾಶ್ ಮಾಡಬೇಕು.
1: ಆದಷ್ಟು ಈ ತರದ ಒಂದು ಹವ್ಯಾಸದಿಂದ ದೂರ ಇರೋದು ಬಹಳ ಸೂಕ್ತ ಅನ್ಸುತ್ತೆ.
0: ಹೌದು, ಖಂಡಿತವಾಗಿ.
1: ನಾಯಿ ಬೆಕ್ಕು ಅವೇನು ನಮ್ಮನ್ನ ಕೈ ಅಥವಾ ಮುಖಗಳನ್ನು ನೆಕ್ಕಲಿಕ್ಕೆ ಬರ್ತವೋ ಅಂತ ಒಂದು ಸಂದರ್ಭದಲ್ಲಿ ನಾವು ಆದಷ್ಟು ಅವುಗಳನ್ನ ದೂರ ಇಟ್ಟರೆ ಈ ರೇಬಿಸ್ ಕಾಯಿಲೆ ಅಂತ ಕಾಯಿಲೆಗಳಿಂದ ನಾವು ಅದು ಬರದ ಹಾಗೆ ನಾವು ತಡೆಗಟ್ಟಬಹುದು.
0: ಖಂಡಿತವಾಗಿ
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆಗಳೆಲ್ಲ ನೋಡ್ತೀವಿ, ಯಾವುದೋ ಒಂದು ನಾಯಿ ಕಚ್ಚಬಹುದು ಅಥವಾ ಬೆಕ್ಕು ಕಚ್ಚಬಹುದು, ಯಾವುದೇ ಒಂದು ಸಾಕು ಪ್ರಾಣಿ ಕಚ್ಚಿದಾಗ ಈ ನಾಟಿ ಔಷಧಿಗಳನ್ನ ಕೊಡಂತ ರೂಢಿ ಜಾಸ್ತಿ. ಈ ತರ ನಾಟಿ ಔಷಧಿಗಳನ್ನ ಕೊಡಿಸಬಹುದಾ ಹೇಗೆ, ಅಥವಾ ಈ ಲಸಿಕೆಗಳನ್ನ ಕೊಡಿಸೋದಾದ್ರೆ ಎಷ್ಟು ದಿನ ಕೊಡಿಸಬೇಕು, ಯಾವ ಪ್ರಮಾಣದಲ್ಲಿ, ಯಾವ ತರ?
0: ಒಂದು, ನಾಯಿ ಕಚ್ಚಿದಾಗ ನಾಟಿ ಔಷಧಗಳನ್ನು ಮಾಡುವಂತದ್ದು ಬಹಳಷ್ಟು ಕಡೆಗೆ ಪ್ರಚಲಿತವಾಗಿದೆ. ಅಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಸೊಪ್ಪಿನ ರಸವನ್ನ ಹಾಕೋದು, ಇಲ್ಲಾಂದ್ರೆ ಸುಣ್ಣವನ್ನ ಹಾಕಿ ಗಾಯದಲ್ಲಿ ಅದಕ್ಕೆ ಬ್ಯಾಂಡೇಜ್ ಮಾಡೋದು. ಸೊ ಈ ತರ ಎಲ್ಲ ಅದು ಯಾವುದೇ ವೈಜ್ಞಾನಿಕವಾಗಿ ಅದರಲ್ಲಿ ಏನೂ ಪ್ರಯೋಜನವಿಲ್ಲ. ಸೊ ಒಂದು, ಲಸಿಕೆಯನ್ನ ಕಂಪಲ್ಸರಿಯಾಗಿ ಕೊಡಿಸಲೇಬೇಕು. ಅದು ನಿಮ್ಮ ನಾಯಿಗೆ ಲಸಿಕೆ ಕೊಟ್ಟಿದ್ರು ಸಹಿತ ಕೊಡಿಸಬೇಕು, ಇಲ್ಲ ಬೀದಿ ನಾಯಿಗಳಾದ್ರಂತೂ ಕಂಪಲ್ಸರಿ ಕೊಡಲೇಬೇಕು. ಮತ್ತೆ ಅದನ್ನ ಆ ಲಸಿಕೆಯನ್ನ ಪ್ರಾರಂಭಿಸೋದೇನಿದೆ ಆದಷ್ಟು ಬೇಗ ಪ್ರಾರಂಭಿಸಬೇಕು. ಯಾವತ್ತು ನಾಯಿ ಕಚ್ಚಿರ್ತದೆ ಆವತ್ತೇನೆ ಲಸಿಕೆಯನ್ನ ಪ್ರಾರಂಭಿಸಬೇಕು. ಮತ್ತೆ ಈಗ ನೀವು ಕೆಲವರು ಬಹಳಷ್ಟು ಜನ ರೈತ ಬಾಂಧವರು ಮಾಡಿದ್ ನೋಡಿರ್ತೀನಿ, ಒಂದು ಲಸಿಕೆ ಅಥವಾ ಎರಡು ಲಸಿಕೆಯನ್ನ ತಗೊಂಡು

0: ಆ ಲಸಿಕೆಯನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗೆ ಮಾಡಬಾರ್ದು. ಕನಿಷ್ಠ ಈಗ ನಾಯಿ ನಿಮ್ಮಲ್ಲಿ ಆಕ್ಚುಲಿ ನಿಮ್ಮ ಗಮನಕ್ಕೆ ಸಿಗದೋದಂಗೆ ನಾಪತ್ತೆ ಆಗಿರ್ತದೆ, ನಾಯಿ ಆಹಾರ ತಗೊಳ್ತಾ ಇರುವುದಿಲ್ಲ, ಅಥವಾ ಬಾಯಿಯಲ್ಲಿ ಜೊಲ್ಲು ಬರ್ತಾ ಇರ್ತದೆ, ನಾಯಿಗೆ ಜ್ವರ ಬಂದಿರ್ತದೆ, ಈ ತರ ಎಲ್ಲ ಲಕ್ಷಣ ಇದ್ದಾಗಂತೂ ಕಂಪಲ್ಸರಿಯಾಗಿ 5 ಲಸಿಕೆಗಳನ್ನ ತಗೊಳ್ಳೇಬೇಕು. ತಾವು ಪ್ರಥಮ ಡೋಸ್ ಅಥವಾ ಫಸ್ಟ್ ಡೋಸ್ ಇಂಜೆಕ್ಷನ್ ತಗೊಳ್ಳಿಕ್ಕೆ ಹೋದಾಗ ನಿಮಗೆ ಡಾಕ್ಟರ್ ಏನ್ ಶೆಡ್ಯೂಲ್ ಅನ್ನ ಹಾಕೊಟ್ಟಿರ್ತಾರೆ 5 ಇಂಜೆಕ್ಷನ್ದು, ಅದೇ ಶೆಡ್ಯೂಲ್ ಪ್ರಕಾರವಾಗ 5 ಇಂಜೆಕ್ಷನ್ ಅನ್ನ ತಗೋಬೇಕು. ಇದಕ್ಕೆ ಬೇರೆ ಯಾವುದೇ ಒಂದು ಆಲ್ಟರ್ನೇಟಿವ್ ಮಾರ್ಗ ಇಲ್ಲ. ಸ್ಥಳೀಯವಾಗಿ ತಾವು ಏನು ಹಳ್ಳಿ ಪದ್ಧತಿಯಲ್ಲಿ ಚಿಕಿತ್ಸೆ ಇರಬಹುದು, ಅಥವಾ ಸೊಪ್ಪಿನ ರಸ ಇರಬಹುದು, ಅಥವಾ ಹೊಟ್ಟೆಗೆ ಏನು ನಾಟಿ ಔಷಧ ಕೊಡೋದಿರಬಹುದು, ಇದು ಯಾವುದು ಕೆಲಸ ಮಾಡೋದಿಲ್ಲ. ಖಂಡಿತವಾಗಿ ಗಾಯವನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಲಸಿಕೆ ಒಂದೇ ಇದಕ್ಕೆ ಮಾರ್ಗ.
1: ಮತ್ತೆ ಈಗ ನಗರ ಪ್ರದೇಶ ಆಗಿರ್ಬೋದು ಅಥವಾ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪ್ರಾಣಿಗಳಿಗೆ ರೇಬಿಸ್ ಇದೆ ಅಂತ ಗೊತ್ತಾದಾಗ ನಾವು ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕು, ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ಬೇಕಂತೀರಿ?
0: ಒಂದು ಇಲ್ಲಿ ಒಂದು ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂದ್ರೆ, ಬಹಳಷ್ಟು ಜನ ರೈತ ಬಾಂಧವರು ತಾವು ಸಾಕಿದಂತಹ ಹಸುಗಳಿರ್ಬೋದು, ಅವುಗಳು ಆಹಾರ ಬಿಟ್ಟ ತಕ್ಷಣದಲ್ಲಿ ಅವರಿಗೆ ತಿಳಿದ ವಿಧಾನದಲ್ಲಿ ಔಷಧೋಪಚಾರವನ್ನ ಮಾಡ್ತಾರೆ. ಅಂತಂದ್ರೆ ಆ ಜಾನುವಾರನ ಬಾಯಲ್ಲಿ ಕೈ ಹಾಕಿ ಅವುಗಳಿಗೆ ತಮಗೆ ಏನು ತಿಳಿದಿದೆ ಶುಂಠಿ ಕೊಡಬಹುದು ಅಥವಾ ಇಂಗು ಕೊಡೋದು ಆ ತರ ಎಲ್ಲ ಮಾಡ್ತಾರೆ. ಆವಾಗ ಸಹಿತ ಅವರಿಗೆ ಕೈಯಲ್ಲಿ ಗಾಯ ಆಗುವಂತಹ ಸಂದರ್ಭ ಇರ್ತದೆ. ದಯವಿಟ್ಟು ಎಲ್ಲರೂ ಜಾನುವಾರುಗಳಿಗೆ ಔಷಧಿ ತಿನ್ನಿಸುವ ಸಂದರ್ಭದಲ್ಲಿ ಸಹಿತ ತಮ್ಮ ಕೈಯನ್ನ ಸ್ವಚ್ಛವಾಗಿ ತೊಳ್ಕೋಬೇಕು. ಜೊತೆಗೆ ನಾಯಿ ಕಚ್ಚಿ ಕೆಲವು ದಿನಗಳಲ್ಲಿ ರೇಬಿಸ್ ಲಕ್ಷಣಗಳು ಅಂದ್ರೆ ಆಹಾರ ಬಿಡೋದಿರಬಹುದು ಅಥವಾ ಜ್ವರ ಬರೋದಿರಬಹುದು, ಬಾಯಲ್ಲಿ ಜೊಲ್ಲು ಬರೋದಿರಬಹುದು, ಕ್ರಮೇಣವಾಗಿ ಅವುಗಳಿಗೆ ನಿಂತುಕೊಳ್ಳುವಂತ ಶಕ್ತಿಯನ್ನು ಕಳ್ಕೊಳ್ಳೋದಿರಬಹುದು, ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಕೂಗ್ತವೆ, ವಿಶೇಷವಾಗಿ ದನಗಳಿರಬಹುದು ಕೂಗ್ತವೆ, ಅಂತ ಸಂದರ್ಭಗಳಲ್ಲಿ ತಾವು ಮತ್ತೆ ಮತ್ತೆ ಅವುಗಳನ್ನ ಮುಟ್ಟಲಿಕ್ಕೆ ಹೋಗಬಾರದು. ಅವುಗಳನ್ನ ಬೇರೆ ದನಗಳಿಂದ ಪ್ರತ್ಯೇಕಿಸಿ ನಾವು ಒಂದು ಕಡೆ ಇಡಬೇಕು. ಅದರಲ್ಲೂ ವಿಶೇಷ ಆಗಿ ಅದು ರೇಬಿಸ್ ಬಂದಿರುವಂತ ನಾಯಿ ಆದ್ರೆ ಅದಕ್ಕೆ ಯಾವುದೇ ಚಿಕಿತ್ಸೆಯನ್ನು ಕೊಡುವುದಿಲ್ಲ. ಯಾವುದೇ ಪ್ರಾಣಿ ಇರಬಹುದು, ಮನುಷ್ಯ ಇರಬಹುದು, ನಾಯಿ ಇರಬಹುದು ಅಥವಾ ಹಸು ಇರಬಹುದು, ರೇಬಿಸ್ ಲಕ್ಷಣ ಶುರುವಾದ ಮೇಲೆ ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ಯಾರೂ ಅದಕ್ಕೆ ಚಿಕಿತ್ಸೆ ಅಂತ ಕೊಡುವುದಿಲ್ಲ. ಸೊ ಹಾಗಾಗಿ ತಾವು ನಾಟಿ ಔಷಧಗಳನ್ನು ಬಿಟ್ಟು ಆ ಪ್ರಾಣಿಯನ್ನು ಆದಷ್ಟು ಒಂದು ಕಡೆಗೆ ಬೇರೆ ಪ್ರಾಣಿಯಿಂದ ಸಪರೇಟ್ ಮಾಡಿ ಅವುಗಳನ್ನು ಪ್ರತ್ಯೇಕಿಸಿ ಇಡೋದ್ರಿಂದ ಆ ರೇಬಿಸ್ ಲಕ್ಷಣ ಬೇರೆ ಬೇರೆ ಹಂತದಲ್ಲಿ ಏನಿದೆ, ಆ ರೇಬಿಸ್ ಲಕ್ಷಣ ಒಮ್ಮೆ ಶುರುವಾಯಿತು ಅಂದ್ರೆ 7 ದಿವಸ ಮ್ಯಾಕ್ಸಿಮಮ್ ಅಲ್ಲಿ ಆ ಜಾನುವಾರು ಸಾಯ್ತದೆ. 7ಕ್ಕಿಂತ ಹೆಚ್ಚು ದಿವಸ ಅದು ಬದುಕಿರೋದಿಲ್ಲ. ಅಲ್ಲಿ ಅವರಿಗೆ ತಾವು ಸ್ವಲ್ಪ ಎಚ್ಚರಿಕೆಯಿಂದ ಆ ದನವನ್ನ ಪ್ರತ್ಯೇಕಿಸಿ ಇಡೋದು ಒಳ್ಳೇದು.
1: ಈ ಸತ್ತಂತ ಪ್ರಾಣಿಗಳನ್ನ ಯಾವ ರೀತಿ ಅವುಗಳನ್ನ ಅಂತ್ಯಕ್ರಿಯೆ ಮಾಡ್ಬೇಕಂತೀರಿ?
0: ಆದಷ್ಟು ಈ ರೇಬಿಸ್ ಸಂಶಯಾಸ್ಪದ ಸಾವಿನಿಂದ ಸತ್ತಿರುವಂತಹ ಪ್ರಾಣಿಗಳ ಶರೀರ ಏನಿದೆ ಅವುಗಳನ್ನ ಭೂಮಿಯಲ್ಲಿ ಕನಿಷ್ಠ 1-4 ಅಡಿಯಷ್ಟು ಕಂತದ ಗುಂಡಿಯನ್ನ ತೋಡಿ ಸ್ವಲ್ಪ ಸುಣ್ಣವನ್ನ ಹಾಕಿ ಆ ಸತ್ತಿರುವಂತಹ ಪ್ರಾಣಿಯನ್ನ ಹಾಕಬೇಕು. ಶರೀರದ ಮೇಲೂ ಸಹಿತ ಸುಣ್ಣ ಕನಿಷ್ಠ 1 ಬ್ಯಾಗ್ 2 ಬ್ಯಾಗ್ ಅಷ್ಟು ಸುಣ್ಣವನ್ನ ಹಾಕಿ ಆಮೇಲೆ ಬಣ್ಣ ಹಾಕಿ ಮುಚ್ಚಬೇಕು. ಆದ್ರೆ ಸತ್ತಿರುವಂತಹ ಪ್ರಾಣಿಯನ್ನ ತಾವು ಹುಗಿದು ಹಾಕುವಾಗ ಗುಂಡಿಯಲ್ಲಿ ಮುಚ್ಚಿ ಹಾಕುವಾಗ ಅಂತ ಸಂದರ್ಭಗಳಲ್ಲಿ ರೇಬಿಸ್ ಆಡುತ್ತದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ.
1: ಅಂದ್ರೆ ಯಾವುದೇ ರೀತಿಯ ಕಾಯಿಲೆಗಳು ಹರಡೋದಿಲ್ಲ, ಅದನ್ನ ಸಂಪೂರ್ಣವಾಗಿ ನಾವು ಜಾಗ್ರತೆಯನ್ನ ವಹಿಸಿಕೊಂಡು ಅದನ್ನ ಅಂತ್ಯಕ್ರಿಯೆ ಮಾಡಿದ್ದೆ ಅದಲ್ಲಿ ಅದು ಬೇರೆ ಪ್ರಾಣಿಗಳಿಗೂ ಹರಡೋದಿಲ್ಲ. ಮತ್ತೆ ಈ ಸಾಂಕ್ರಾಮಿಕ ರೋಗ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ
0: ಬಹಳ ಕಡಿಮೆ.
1: ತುಂಬಾ ಸಂತೋಷ ಡಾಕ್ಟರ್, ಇಷ್ಟೊತ್ತು ತಾವು ಜಾನುವಾರುಗಳನ್ನ ಸಾಕು ಪ್ರಾಣಿಗಳನ್ನ ಸಾಕುವಂತಹ ಪ್ರಕ್ರಿಯೆಯಲ್ಲಿ ತಾವು ಜಾನುವಾರುಗಳಿಗೆ ಮತ್ತು ಸಾಕು ಪ್ರಾಣಿಗಳಲ್ಲಿ ಅದರಲ್ಲೂ ಈ ರೇಬಿಸ್ ಕಾಯಿಲೆ ಬರದ ಹಾಗೆ ಯಾವ ರೀತಿ ತಡೆಗಟ್ಟಬೇಕು ಎನ್ನುವುದರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
0: ತಮಗೂ ಹಾಗೂ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರ.
2: ಇದುವರೆಗೆ ಜಾನುವಾರು ಮತ್ತು ಸಾಕು ಪ್ರಾಣಿಗಳಲ್ಲಿ ರೇಬಿಸ್ ರೋಗ ತಡೆಗಟ್ಟುವಿಕೆ ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರ್ಕಾರಿ ಪಶು ವೈದ್ಯ ವಿಭಾಗದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಶ್ವನಾಥ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕ್ಕ ಬುತ್ತಿ.
4: ಮಾಲಕ್ಕ ಬಾ ರಾಖಿ, ಅಪರೂಪಕ್ ಬಂದಿ. ಏನು ಹೊಲಕ್ ಬುತ್ತಿ ಒಯ್ಯೋ ಟೈಮ್ ಇದ್ ನಿಂದ? ಈ ಟೈಮ್ನಾಗ ಬಂದೆಲ್ವಾ?
5: ಹಾ ನೋಡ ಮಾಲಕ್ಕ, ಹೊಲಕ್ಕ ಬುತ್ತಿ ಕಟ್ಕೊಂಡೆ ನಾನಿವತ್ತ, ಆದ್ರ ಹಣ್ಣಿರ್ಲಿಲ್ಲ ಮನ್ಯಾಗ. ಅದಕ್ಕ ನಿನ್ ತೋಟ ನೆನಪಾಗಿ ಹಂಗಾರ ಮಾಲಕನ್ ಕಡೆ ಬಾಳೆಹಣ್ಣು ಸಿಗ್ತಾವಂತ ಹೇಳಿ ನಿನ್ ತೋಟದಾಗ ಬಾಳೆಹಣ್ಣ ಗಿಡ ನೋಡ್ ಹೋಗಿದ್ದೆ ನಾ ಮೊನ್ನೆ ಗೊನಿ ಬಿಟ್ಟಿದ್ದು, ಅದಕ್ಕ ಬಂದೆ ನೋಡ ಕೊಡ ಒಂಚೂರ್ ನಮಗ್ ಬಾಳೆಹಣ್ಣ.
4: ಐ ತಗೋರ, ನಾವು ಮೊನ್ನೆರ ಗೊನಿ ಇಳಿಸೇವಿ, ಹಣ್ಣಾಗ್ಯಾವ ಆಲ್ಮೋಸ್ಟ್. ನೀನ್

0: ಓ ಹಾ, ಬಾಳೆಹಣ್ಣಿನ ಶಿಕಾಣಿ ಮಾಡಕ್ಕಿದೇನ್ ಮತ್ತೆ?
1: ಹ್ಞೂ ನೋಡ ಮಾಲಕ್ಕ, ನೀ ಕರೆಕ್ಟ್ ಗೊತ್ತಿಡ್ಕೋತಿ ನೋಡ.
0: ಆತ್ ಬಿಡು, ಮಾಡ. ಆತ್, ನಾನು ಬರ್ತೇನೆ ಅಂತ ಆಮೇಲೆ ತಿನ್ನ.
1: ಸಂಜೆ ಹೊತ್ತಿಗೆ ಬಾ ಹಂಗಾರ.
0: ಈ ಬಾಳೆಹಣ್ಣು ಅಂದ್ರ ನೋಡುವ ಎಷ್ಟು ಇದು ರೂಪ ಇದಕ್ಕ.
1: ಹೌದಲ್ಲ ಮಾಲಕ್ಕ, ಅಂದಂಗ ನಿನಗ ಇವೆಲ್ಲ ಸೈಂಟಿಫಿಕ್ ಆಗಿ ಚಲೋ ಗೊತ್ತಿರ್ತಾವ. ಇದ್ರದ ವಿಶೇಷ ಏನಂತೀನಿ ಬಾಳೆಹಣ್ಣಿಂದ?
0: ಯೋ, ಬಾಳೆಹಣ್ಣು ನೋಡ್ವ, ಇದು ತಿನ್ಲಿಕ್ಕಂತಿ ರುಚಿ. ಇದರದು ವೈಜ್ಞಾನಿಕ ಹೆಸರು ಮ್ಯೂಸಾ ಪ್ಯಾರಡೈಸಿಕಾ ಅಂತಾರ. ಒಂದ್ ಅರ್ಥದಾಗ ಸ್ವರ್ಗದಿಂದ ಬಂದಂತ ಹಣ್ಣು ಅಂದಂಗಿದು. ಇದ್ರೊಳಗ ವಿಟಮಿನ್ ಬಿ ಇರ್ತದ, ಎ ಇರ್ತದ, ಸಿ ಇರ್ತದ, ಪೊಟ್ಯಾಸಿಯಮ್, ಮೆಗ್ನೇಶಿಯಮ್, ಕಬ್ಬಿಣ, ನಾರಿನಂಶ, ಎಲ್ಲಾ ಪೌಷ್ಟಿಕಾಂಶ ಇರೋದ್ರಿಂದ ಇದು ಹೃದಯಕ್ಕ, ನಮ್ಮ ಎಲುಬುಗಳಿಗೆ, ಜೀರ್ಣಕ್ರಿಯೆಗೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಆಮೇಲೆ ಇದನ್ನ ತಿನ್ನೋದ್ರಿಂದ ನಮ್ಮ ಮೆದುಳು ಚುರುಕಾಗಿರ್ತದ ಅಂತ ಹೇಳ್ತಾರ. ಆಮೇಲೆ ರಾಕಿ, ಇತ್ತಿತ್ತಲಾಗ ನೀವೇನಂತೀರುವ ಪ್ಯಾಕೇಜ್ ಫುಡ್ಡು, ಫಾಸ್ಟ್ ಫುಡ್ಡು ಅಂತೀರಿ, ಬಾಳೆಹಣ್ಣಿನಕಿಂತ ಫಾಸ್ಟ್ ಫುಡ್ಡು, ಪ್ಯಾಕೇಜ್ ಫುಡ್ಡು ಬೇಕೇನ?
1: ಇಲ್ಲ ಇಲ್ಲ ಬಿಡ,
0: ಅದ್ರ ಮೇಲೆ ಪ್ಯಾಕಿಂಗ ಬರ್ತದ ನೋಡು. ಏನ್ ಅಗದಿ ಪ್ರಕೃತಿ ಪ್ಯಾಕ್ ಮಾಡ್ಕೊಟ್ಟಿದ್ ಹಣ್ಣು, ಅದನ್ನ ಸಿಪ್ಪೆ ಬಿಚ್ಚಿ ತಿಂದ್ರ ಅಂತಾರಲ್ಲ ಬಾಳೆಹಣ್ಣು ತಿಂದಷ್ಟು ಸರಳ ಅಲ್ಲ ಅಂತ.
1: ನೋಡ, ಬಾಳೆಹಣ್ಣು ತಿನ್ನೋ ಸರಳನ ಮತ್ತ ಬೀಚತಕ್ಕೆ ಇರಂಗಿಲ್ಲ, ಸರಳಾಗೆ ತಿಂತೇವಲ್ ಮತ್ತ ಹಂಗ.
0: ಹೌದು.
1: ಆಮೇಲೆ ನಮ್ಮ ಅಜ್ಜ ಹೇಳ್ತಿದ್ರು, ಏನಾದ್ರೂ ನಿಮ್ ದೇಹಕ್ಕ ಯಾವ್ದಾದ್ರು ಹುಳ ಕಡಿತಂದ್ರ ಬಾಳೆಹಣ್ಣಿನ ಸಿಪ್ಪಿ ತಗೊಂಡ ಆ ಜಗಕ್ಕ ಉಜ್ಜಿದ್ರ ಆ ಕಡಿತ ಸ್ವಲ್ಪತ್ತಿಗೆ ಕಡಿಮೆ ಆಗ್ತೈತಿ, ಅಂದ್ರ ಉರಿತಿರ್ತೈತಿ ನೋಡು. ಏನಾದ್ರೂ ನಮಗ ಕೀಟ ಕಡ್ದಿರ್ತಾವಲ್ಲ, ಅಲ್ಲೇ ಬಾಳೆಹಣ್ಣು ಸಿಪ್ಪಿ ತಗೊಂಡ ಉಜ್ಜಿದ್ರ ಅಲ್ಲೇ ಕೀಟ ಕಡಿತದ ಉಪಶಮನೂ ಆಗ್ತೈತಂತ ನೋಡು.
0: ನಮ್ಮ ಮನೆ ಅಚ್ಚಿ ಕಡೆ ಹುಡುಗಿ ಐತ್ಲ, ಅದು ಕಾಲೇಜ್ ಹೋಗ್ತಾಳ, ಅಕ್ಕಿ ಬಾಳೆಹಣ್ಣಿಂದು ಸಿಪ್ಪಿ ತಿಂದ ಮೇಲೆ ನೋಡ್ದೆ ನಾನು, ಕೊಟ್ಟೆ ಬಾಳೆಹಣ್ಣು ತಿನ್ವ ಅಂತ ಹೇಳಿ. ಆಮೇಲೆ ಆ ಸಿಪ್ಪಿ ತಗೊಂಡ್ ಮುಖ ಗಸಗಸ ತಿಕ್ಕೋಬೇಕ ಯಾಕೋ ಅಂದೆ. ಇಲ್ರಿ ಅಂಟಿ, ಅದು ಮುಖಕ್ ಹಚ್ಕೊಂಡ್ರ ಮುಖದ ಮೇಲಿನ ಕಲಿ ಹೋಗ್ತಾವು, ಮುಖ ಚಂದ ಆಗ್ತದ.
1: ಬಾಳೆಹಣ್ಣಾಗ ಕೊಲಾಜನ್ ಇರ್ತೈತಿ, ಈಗ ಚರ್ಮದ ಮೇಲೆ ಸುಕ್ಕು ಮತ್ತೆ ನಿರ್ಗಿ ಬೀಳ್ತಾವಲ್ಲ, ನೀವು ಬಾಳೆಹಣ್ಣನ ನಿಯಮಿತವಾಗಿ ತಿನ್ನೋದ್ರಿಂತ ಚರ್ಮದ ಸುಕ್ಕು ಕಡಿಮೆ ಆಗ್ತೈತಿ, ಆಮೇಲೆ ಕೂದಲಕ್ಕೂ ಸಹ ಅದು ಕಾಂತಿಯನ್ನ ಕೊಡುತ್ತೆ. ಮತ್ತ ಮಾಲಕ್ಕ, ಬಾಳೆಹಣ್ಣು ತಿನ್ನೋದ್ರಿಂತ ದೇಹದ ಉಷ್ಣತೆ ಸಹ ಕಡಿಮೆ ಆಗತ್ತಂತ ನೋಡು.
0: ಹೌದಲ್ಲ,
1: ಹಂಗಾಗಿ ಮತ್ತ ಶೀಕರಣಿ ಮಾಡೋದು ತಿನ್ನೋದು ಪದ್ಧತಿ ಆಗಿರೋದು ವಾರಕ್ಕೊಮ್ಮೆರ ಮಾಡ್ಬೇಕು, ಆಮೇಲೆ ಅದನ್ನ ಆದಷ್ಟು ದೇವ್ರ ಪೂಜೆ ಮಾಡ್ಬೇಕಾರ ಪ್ರಸಾದ ಅಂತ ಕೊಡೋದು ಅದೇ ಕಾರಣಕ್ಕನ.
0: ನೀ ಹೆಂಗ್ ಮಾಡ್ತೀರಾ ಅಕ್ಕಿ ಶೀಕರಣಿ?
1: ಈಸಿ ಬಿಡ ಅಕ್ಕ, ಏನಿಲ್ಲ, ಬಾಳೆಹಣ್ಣ ಬಿಚ್ಕೊಂಡು ಅದನ್ನ ಸಣ್ಣ ಕಟ್ ಮಾಡ್ಕೋಬೇಕ, ಅದ್ರೊಳಗ ಕುದ್ಸಿದ ಹಾಲು, ಸಕ್ರಿ, ಯಾಲಕ್ಕಿ ಪುಡಿ, ಜೇನುತುಪ್ಪ ಹಾಕಿ, ನಾನು ಒಂದು ಸ್ಪೂನ್ ಮೊಸರು ಹಾಕಿರ್ತೇನೆ, ರುಚಿ ಬಹಳ ಬರ್ತೈತ ಅಂತ ಹೇಳಿ, ಎಲ್ಲಾ ಸೇರಿ ಒಂದೆರಡು ನಿಮಿಷ ನೀನು ಕಲಿಸಿಟ್ಟೆ ಅಂದ್ರ ಅಲ್ಲೇ ಶಿಕಾಣಿ ರೆಡಿ ಆತು.
0: ಹೌದು ರಾಖಿ, ಯಾಕಂದ್ರೆ ಮ್ಯಾಗ್ನೇಶಿಯಮ್, ಪೊಟ್ಯಾಸಿಯಮ್ ಇರ್ತತಿ, ಆಮೇಲೆ ಇದ್ರೊಳಗ ಕಬ್ಬಿಣಾಂಶ, ಹಿಮೋಗ್ಲೋಬಿನ್ ಇರೋದ್ರಿಂದ ಈ ಏನು ರಕ್ತ ಕಡಿಮೆ ಆಗೈತಂತಾರಲ್ಲ ಡಾಕ್ಟರ್, ಹಿಮೋಗ್ಲೋಬಿನ್ ಅದು ಸರಿ ಸುಧಾರಿಸ್ತದ, ಅದಕ್ಕೂ ಬಹಳ ಚಲೋ ನೋಡು.
1: ನೋಡು,
0: ಆಮೇಲೆ ನೀ ಹೇಳಿದೆಲ್ಲ ಸಿಪ್ಪಿ ಹಚ್ಕೊಳ್ಳೋದು, ಬಾಳೆಹಣ್ಣು ತಿನ್ನೋದ್ರಿಂದ ಕೊಲಾಜಿನ್ ಇರ್ತೈತೆ ಚಲೋ ಅಂತಾರ, ಈ ಹಣ್ಣಿಂದು ನೋಡುವ ಪೇಸ್ಟ್ ಮಾಡಿ ಹಣ್ಣು ಮಿಕ್ಸಿಗೆ ಹಾಕಿ ಆ ಪೇಸ್ಟ್ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ
1: ಡೆಡ್ ಸ್ಕಿನ್ ಹೋಗಿ ಸ್ಕಿನ್ಗೆ ಗ್ಲೋ ಬರ್ತೈತಿ. ಆಮೇಲೆ ಅಕ್ಕ, ಮಲಬದ್ಧತೆ ಸಹ ಇದರಿಂದ ನಿವಾರಿಸ್ಕೋಬಹುದು ನೋಡು.
0: ಹೌದು ನೋಡುವ, ಜೀರ್ಣಕ್ಕ ಬಹಳ ಚಲೋ ಅಲ್ಲ ಇದು.
1: ಹೌದು,
0: ಮತ್ ನೋಡು ಎಷ್ಟು ಸರಳ, ಮನಿಯೊಳಗ ಹಸಿವಾಗೈತಿ ಏನು ಮಾಡಿಟ್ಟಿಲ್ಲ ಅಂದ್ರ ನಾವು ಬಾಳೆಹಣ್ಣು ತಿನ್ಬಿಡ್ಬೋದು. ಆಮೇಲೆ ದೇವ್ರ ಪೂಜಾ ಪುನಸ್ಕಾರ ಮಾಡಕ್ಕ ದೇವ್ರಿಗೆ ಏರ್ತದ ಇದು, ಹಿಂಗಾಗಿ ಬಾಳೆಹಣ್ಣು ಪ್ರತಿ ಮನಿ ಮನಿಯೊಳಗೂ ತಂದ ಬಿಟ್ಟಿದಾರ.
1: ಆಮೇಲೆ ಅಕ್ಕ, ಬಹಳ ಈಸಿ ಅವೈಲೇಬಲ್ ಅಂದ್ರ ಬಹಳ ಸುಲಭವಾಗಿ ದೊರೆಯುವಂತಹ ಒಂದು ಹಣ್ಣು ಇದು. ಇದು ಮಾರ್ಕೆಟ್ನಾಗ ಅಷ್ಟು ದುಬಾರಿಯಾಗಿ ಸಿಗೋದಿಲ್ಲ, ಜನಸಾಮಾನ್ಯರಿಗೆ ತಲುಪುವಂತಹ ಒಂದು ಅತಿ ಕಡಿಮೆ ದರದ ಹಣ್ಣು ಅಂತಾನು ಅನ್ಬಹುದು ಇದಕ್ಕೆ ನಾವು.
0: ಆಮೇಲೆ ನೋಡು, ಈ ತಾಯಂದ್ರಾಗೋರ್ಗೆ ಗರ್ಭಿಣಿ ಮಹಿಳೆಯವರಿಗೂ ಇದು ಬಹಳ ಚಲೋ, ಇದನ್ ತಿಂದ್ರ ಬರ್ಷ್ಣ ಆಗ್ತದ ಆತರ ಏನೂ ಇಲ್ಲ. ಹಿಂಗಾಗಿ ಇದು ಜೀರ್ಣಕ್ಕೂ ಚಲೋ ಇರೋದ್ರಿಂದ ಹೆಣ್ಮಕ್ಳು ಗರ್ಭಾವಸ್ಥೆ ಒಳಗೆ ಇದನ್ನ ಬಹಳ ತಿಂದ್ರೂ ಏನು ಅವ್ರಿಗೆ ಅಡ್ಡ ಪರಿಣಾಮ ಆಗುದಿಲ್ಲ. ಆದ್ರ ಈ ಹಣ್ಣನ್ನ ಬಹಳ ರುಚಿ ಅದ ಅಂತ ಹೇಳಿ ಡಜನ್ ಗಟ್ಲೆ ಹಣ್ಣು ತಿಂದ್ರ ಹೊಟ್ಟೆ ಕೆಡ್ತದ ನೋಡು.
1: ಅಮೃತನು ವಿಷಾನಲ್ಲಿ
0: ಅತಿಯಾಗಿ ಮಾಡಿದ್ರೆ
1: ಹಂಗ
0: ಬಹಳ ಹೆಂಗಾಗ್ತದೆ
1: ಅಕ್ಕ. ಮತ್ತ ಈಗ ನಿನಗ್ ಸುಸ್ತಾಗಿರ್ತೈತಲ್ಲ, ನಿನಗ್ ಇಮಿಡಿಯೇಟ್ ಮೀನ್ಸ್ ಇನ್ಸ್ಟೆಂಟ್ ನಿನಗ್ ಶಕ್ತಿ ಬೇಕಂದ್ರ ನೀ ಒಂದೆರಡು ಬಾಳೆಹಣ್ಣು ತಿಂದಿ ಅಂದ್ರ ನಿನಗ ಜಲ್ದಿ ಮೈಯಾಗ ಚೈತನ್ಯ ಬಂದಂಗ ಆಗ್ತೈತಿ ನೋಡ್ವಾ, ಅಂದ್ರ ಶಕ್ತಿ ಬಂದಂಗ ಆಗ್ತೈತಿ.
0: ಥರ ಇದ್ ಒಂದೆರಡು ಉತ್ತತ್ತಿ, ಆಮೇಲೆ ಬಾದಾಮಿ ಒಂದೆರಡು, ಆಮೇಲೆ ಗೋಡಂಬಿ ಎರಡು, ಇವನ್ನ ಸೇರಿಸಿ ಹಾಲ್ನೊಳಗ ಹಾಕಿ ಆ ಹಾಲ್ನೊಳಗ ಒಂದೋ ಎರಡೋ ಬಾಳೆಹಣ್ಣು ಹಾಕಿ ಅದನ್ನ

0: ಮಿಕ್ಸಿ ಮಾಡಿ ಸ್ಮೂದಿ ಅಂತ ಹೇಳಿ ಕುಡಿತಾರ. ಅದ್ರೊಳಗ ಮತ್ ಮ್ಯಾಲ್ ಜೇನ್ ತುಪ್ಪ ಹಾಕೋತಾರ. ಅದನ್ಕಿ ಬಹಳ
1: ಬಹಳ ಚಲೋ. ಆಮೇಲೆ ಮಲಕ್ಕ, ನಾವ್ ಇಂತಾವ್ ಸ್ಮೂದಿ ಮತ್ ಮಿಲ್ಕ್ ಶೇಕ್ ಮಾಡ್ಕೊಟ್ಕೊಳ್ ಮಕ್ಳಿಗೂ ಏನ್ ಅನ್ಸತ್ಕೊತ್ತೇನ, ಭಾರಿ ಡಿಲಿಷಿಯಸ್ ಫುಡ್. ಮತ್ ಹೆಸರ್ ಹೆಂಗಿದಾವ್ ನೋಡ್ತೇನ, ಸ್ಮೂದಿ ಮಿಲ್ಕ್ ಶೇಕ್. ಮತ್ ಅವ್ರಿಗೂ ಒಂದು ಒಳ್ಳೆ ಆಹಾರ ಹೋಗ್ತೈತಿ ದೇಹಕ್ಕ, ಅದು ಒಂದ್ ನಮಗ ಸಮಾಧಾನ ಅನ್ಸತ್ ನೋಡ.
0: ಈ ಬಾಳಿ ಹಣ್ಣು ಅಷ್ಟೇ ಅಲ್ಲ ರಾಕಿ, ಬಾಳಿ ಎಲೆ ಒಳಗ್ ಊಟ ಎಷ್ಟು ಶ್ರೇಷ್ಠ.
1: ಹೌದು ಹೌದು,
0: ಬಾಳಿ ಎಲೆ ಊಟದಾಗ ಇರುವಂತಹ ತೃಪ್ತಿ ಎದ್ರಾಗೈತಿ.
1: ಎದ್ರಾಗೂ ಇಲ್ಲ ಅಕ್ಕ, ಬಾಳ ಒಳ್ಳೆ ವಿಷಯ ಹೇಳಿದಿ ನೋಡು. ಆಮೇಲೆ ಇದು ಮೊದ್ಲೇಕನ ಪ್ರೂವ್ ಆಗೈತಿ, ಬಾಳೆ ಎಲೆ ಒಳಗ ಊಟ ಮಾಡುದು ಶ್ರೇಷ್ಠ ಅಂತ ಹೇಳಿ. ಬಾಳೆ ಹಣ್ಣಿನ ಗೊನಿ ತಕ್ಕೊಂಡ ಮ್ಯಾಲೆ ಬಾಳೆ ಗಿಡದ ದಿಂಡುನು ಸಹ ಬಹಳ ಉಪಯೋಗಕ್ಕೆ ಬರ್ತೈತಿ. ಅಂದ್ರ ಬಾಳೆ ಹಣ್ಣಿನ ಗಿಡ ಅಂದ್ರ ಎಲ್ಲ ರೀತಿಯಿಂದನು ಅದು ಉಪಯೋಗಕ್ಕೆ ಬರುವಂತಹ ಒಂದು ಸಮೃದ್ಧವಾದ ಗಿಡ ನೋಡು.
0: ನೋಡು ರಾಖಿ, ಬಾಳೆ ಗಿಡ ಲಘು ಹಣ್ಣು ಕೊಡ್ತದ. ಕೆಲವು ತಳಿಗಳನ್ಕಿ ಒಂದು ವರ್ಷಕ್ಕ ಹಣ್ಣು ಕೊಡ್ಬಹುದು ಬೆಳೆದು ನಿಂತ ಮ್ಯಾಲೆ. ಹಿಂಗಾಗಿ ನಿನ್ ಮನಿ ಹಿಂದೊಂದ್ ಜಾಗ ಐತಿ, ನಾನು ಬಾಳೆ ಸಸಿ ಅಂದ್ರ ನಿನಗ್ ಕೊಡ್ತೀನಂತ ಒಂದು ಹಚ್ಚಿ ನೋಡು. ಒಂದು ಗೊನಿಗಳು ಬಿಟ್ಟು ಅಂದ್ರ ಎಷ್ಟು ವರ್ಷ ಪೂರ್ತಿ ಪ್ರತಿದಿನ ಮಕ್ಕಳು ಮರಿಗೆ ಹಣ್ಣಾಗ್ತಾವ. ಜಾಗ ಇದ್ರ ಹಾಕಬೇಕು.
1: ಹಾಕಿದ್ವಿ, ಅದು ಯಾಕೋ ಒಣಗಿ ಹೋತು. ಅದಕ್ಕ ನಿನ್ ಕಡೆ ಬಂದಿದ್ದೆ ಮಾಲಕ್ಕ, ನಾನು ಬಾಳೆಹಣ್ಣು ಕೊಡು ಮತ್ತ ಒಂದೆರಡು ಸಸಿನು ಕೊಡು, ತಗೊಂಡ್ ಹೋಗ್ತೇನಂತ.
0: ನೀನು ಬಹಳಷ್ಟು ನೀರ್ ಗೀರ್ ಹಾಕಿದ್ದೇನ,
1: ಇರ್ಬೇಕು
0: ಹಾಕ್ಬಾರ್ದು. ನೀರ್ ಬಸದ್ ಹೋಗ್ಬೇಕು, ಹಂಗ ಅದನ್ನ ಆರೈಕೆ ಮಾಡ್ಬೇಕು. ಮತ್ತ ಅದಕ್ಕ ಜೈವಿಕ ಗೊಬ್ಬರ ಕೊಡ್ಬಹುದು. ಆಮೇಲೆ ಅದ್ರ ಬಾಜುಕ ಕಸ ಕಡ್ಡಿ ಬೆಳೆದ್ರ ಚಂದಕ್ಕೆ ತೆಗಿಬೇಕು. ತೆಗದ್ರ ಇದು ಬಾಳೆಯೊಳಗ ಮತ್ತ ರಾಸಾಯನಿಕ ಗೊಬ್ಬರ ಹಾಕುದನ್ನ ಕಡಿಮೆ ಮಾಡಿದ್ರ ಏನಾಗ್ತದ, ಇದು ಆರೋಗ್ಯಕ್ಕ ತಿನ್ಲಿಕ್ಕೆ ಬಹಳ ಚಲೋ ಇರ್ತದ.
1: ಹೌದ್ ನೋಡಕ್ಕ, ಚಲೋ ಆತು. ಎಷ್ಟೋ ಕೊಂಡ್ ವಿಷಯ ಹೇಳಿದಿವ, ಹಂಗನ ಸ್ವಲ್ಪ ಹಣ್ಣು ಕೊಟ್ಟು ಬಿಡು ಮತ್ತ ಸಸಿನ ನಾಳೆ ಕೊಡುವಂತಿ. ನಾಳೆ ನಾ ಮತ್ ಬರ್ತೇನಿ, ಈಗ ನನಗ ಹೊಲಕ್ ಹೋಗಾಕ ಟೈಮ್ ಆತ್ ನೋಡು.
0: ಹಾ ತಗೋವ, ಈ ಗೊನಿ ಚಲೋ ಇದು ನಿನಗ ಹುಡುಕಿ ಮಾಗಿದ್ದ ಕೊಟ್ಟೇನಂತ ಮಾಡ್, ಮಸ್ತ್ ಸಿಕರ್ಣಿ ಮಾಡ.
1: ಆತಕ್ಕ, ಮತ್ ನೀನು ಸಂಜಿಗ್ ಬಾ ಮನಿ ಕಡೆ.
0: ಹಾ ಬರ್ತೀನಿ ಬರ್ತೀನಿ,
1: ಬರ್ತೇನೆ ಮಾಲಕ್ಕ ನಾನು.
0: ಹಾ ಬಾವ.
2: ಹೊಲಕ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗದಲ್ಲಿ ಇನ್ನು ಮುಂದೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ದೇವೇಂದ್ರಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳು.

ಭವ್ಯಗದ ತೆಲಿ ಮೇಲೆ ಪೂರ್ತಿ ಮೂರು ಮೂರ್ತಿಗಳು ಹುಟ್ಟಿ ನಡೆಸಿದರು ತಮ್ಮ ಸೃಷ್ಟಿ. ಹಿಂಗ ಹೇಳಿ ಕಳುವೆ ಹಿರಿಯೇರ ಈ ಮನವಳಿಗಿನ ಪ್ರಭು.

0: आकाशवाणी धारवाड़।
1: ಕೇಳುಗರೆ, ಇದೇ ಮಂಗಳವಾರ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಹನಾ ಹುರ್ಕಳ್ಳಿ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಚರ್ಮ ರೋಗ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ ಮಂಗಳವಾರ June 16 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಜನರು ಎದುರಿಸುತ್ತಿರುವ ಸಾಮಾನ್ಯ ಚರ್ಮದ ಸಮಸ್ಯೆ, ತೊನ್ನು ಅಥವಾ ವಿಟಿಲಿಗೋ ಬಗ್ಗೆ ಮಾತನಾಡಲಿದ್ದೇನೆ. ಇದರ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ. ಇದು ಸಾಂಕ್ರಾಮಿಕವೇ? ಇದು ಆಹಾರದಿಂದ ಬರುತ್ತಿದೆಯೇ? ಇದಕ್ಕೆ ಚಿಕಿತ್ಸೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳಲು ನಮ್ಮ ವಿಶೇಷ ಆರೋಗ್ಯ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸಿ. ಧನ್ಯವಾದಗಳು.
1: ಪ್ರಶ್ನೆಗಳನ್ನು ಕೇಳಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2444-3415 ಹಾಗೂ 2444-3416. ಧಾರವಾಡದ ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆಯಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ

0: ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ದತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಂಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನೂ 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ್ ಮತ್ತು ಕುಂಕುಮ್ ಮೊಹೋದ್

ಕನ್ನಡ ನಾಡಿನ ಪ್ರಭುತ್ವ ಹಾಗೂ ಪ್ರಭುತ್ವ ನಿಯಂತ್ರಕರ ಚರಿತ್ರೆಗೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ಈ ಚರಿತ್ರೆ ಯಾವ ಪ್ರಜ್ಞಾವಂತ ಪ್ರಜೆಯಲ್ಲಿಯೂ ಸಹ ಪ್ರಶ್ನೆಯನ್ನು ಹುಟ್ಟು ಹಾಕಲಿಲ್ಲ, ಬದಲಿಗೆ ಒಪ್ಪಿಸಿತು, ಆಜ್ಞೆಯನ್ನು ಪಾಲಿಸುವಂತೆ ಮಾಡಿತು. ಹೀಗೆ ಒಪ್ಪಿಸುವ ಹಾಗೂ ಪಾಲಿಸುವ ಪರಂಪರೆ ಹಾಗೂ ಇತಿಹಾಸವನ್ನು ಬದಲಾಯಿಸಿದ ಸಂದರ್ಭವೇ ಕನ್ನಡ ನೆಲದಲ್ಲಿ ಸಂಭವಿಸಿದ 12ನೇ ಶತಮಾನದ ವಚನ ಚಳುವಳಿ. ಈ ವಚನ ಚಳುವಳಿಯ ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲ. ಸಂಭವಿಸಿದ 12ನೇ ಶತಮಾನದ ವಚನ ಚಳುವಳಿ. ಈ ವಚನ ಚಳುವಳಿಯ ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲಘಟ್ಟವೂ ಹೌದು. ಈ ಪ್ರಜ್ಞಾಪೂರ್ವಕ ಕಾಲಘಟ್ಟದ ನಾಯಕನೇ ಬಸವಣ್ಣ. ಬಸವಣ್ಣನಿಗೂ ಪೂರ್ವದ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಧರ್ಮದ ಕಾನೂನುಗಳಿಗೆ ತಲೆಬಾಗಿದ್ದ ಜನರನ್ನು ವಾಸ್ತವದೊಂದಿಗೆ ಮುಖಾಮುಖಿಗೊಳಿಸಿದ್ದೇ ಬಸವಣ್ಣ. ಬಸವಣ್ಣನವರ ಈ ವಾಸ್ತವ ಹಿನ್ನೆಲೆಯ ಪ್ರಯತ್ನ ಭಾರತದ ಚರಿತ್ರೆಯಲ್ಲಿ ಪ್ರಪ್ರಥಮವಾದದ್ದು ಎಂಬುದು ಚಾರಿತ್ರಿಕವಾಗಿ ಸತ್ಯ. ಬಸವಣ್ಣನವರ ವಾಸ್ತವತೆಯ ಪ್ರತಿಪಾದನೆಯಲ್ಲಿ ದೇವರು ದೇವಸ್ಥಾನದಲ್ಲಿ ಇಲ್ಲ, ದೇವರು ಕಲ್ಲಿನ ರೂಪದಲ್ಲಿ ಪೂಜೆಗೆ ಒಳಪಡುವುದಿಲ್ಲ, ಬದಲಿಗೆ ತನ್ನ ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ತನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವುದೇ ಬಸವಣ್ಣನವರ ದೇವರ ಮನುಷ್ಯತ್ವದ ಕಲ್ಪನೆ. ಅಂದರೆ ಮಾನವ ಸಹಜೀವನದ ವಿರೋಧಿ ಹಿನ್ನೆಲೆಯಿಂದ ಸೃಷ್ಟಿ ಮಾಡಿ ಸಮಾಜವನ್ನು ಒಡೆದು ಆಳುವವರ ವಿರುದ್ಧವಾಗಿತ್ತು ಬಸವಣ್ಣನವರ ಹೋರಾಟ ಹಾಗೂ ಸಿದ್ಧಾಂತ. ಈ ಶಿಸ್ತುಬದ್ಧ ಹೋರಾಟ ಹಾಗೂ ಸಿದ್ಧಾಂತವನ್ನು ಬಸವಣ್ಣನವರು ಯಾವುದೇ ಸಂದರ್ಭದಲ್ಲಿಯೂ ಬದಲಾಯಿಸಿಕೊಳ್ಳಲಿಲ್ಲ. ಅದು ಅವರ ಸಾಂಸ್ಕೃತಿಕ ಬದ್ಧತೆಗೆ ಪ್ರಮುಖ ಕಾರಣವಾಗಿತ್ತು. ಭಾರತದಲ್ಲಿ ಸೃಷ್ಟಿಯಾಗಿದ್ದ ಕೆಲವೇ ಕೆಲವು ಜನರ ಸಾಂಪ್ರದಾಯಿಕ ಹಿನ್ನೆಲೆಯ ಧರ್ಮ ತಮ್ಮ ಸ್ವಾರ್ಥಕ್ಕಾಗಿಯೇ ಕಾಯಕ ಜನರನ್ನು ಸೇರಿಸಿಕೊಂಡು ವೃತ್ತಿ ಹಾಗೂ ಜಾತಿಯ ಹಿನ್ನೆಲೆಯಿಂದ ಅವೈಜ್ಞಾನಿಕವಾಗಿ ಏರಿದ್ದ ಕಟ್ಟುಪಾಡುಗಳನ್ನು ಕಾಯಕ ಧರ್ಮ ಪ್ರತಿಷ್ಠಾಪನೆಯ ಮೂಲಕ ಬಸವಣ್ಣನವರು ಮುಕ್ತಿಗೊಳಿಸಿದರು. ಈ ಕಾರ್ಯದಿಂದ ಬಸವಣ್ಣನವರು ಕರ್ನಾಟಕದಲ್ಲಿ ಜನಸಂಸ್ಕೃತಿ ಇತಿಹಾಸದಲ್ಲಿ ಪಡೆದುಕೊಂಡದ್ದು ಅಪಾರ, ಕಳೆದುಕೊಂಡದ್ದು ಏನೂ ಇಲ್ಲ. ಆದರೆ ಬಸವ ತತ್ವ ಸಿದ್ಧಾಂತದ ವಿರೋಧಿಗಳಿಗೆ ಇದು ಅಪಾರವಾಗಿ ಕಳೆದುಕೊಂಡ ಮನೋಭಾವನೆ ಮೂಡಿ ಬಸವ ಹಾಗೂ ಬಸವಾದಿ ತತ್ವ ಸಿದ್ಧಾಂತಗಳನ್ನು ನೆಪಾರ್ಥಕ್ಕೆ ಸರಿಸಿದರು. ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ವಾಸ್ತವವನ್ನು ನಂಬದೆ ಪುರಾಣ ಸೃಷ್ಟಿಕರ್ತ ಧರ್ಮ ಪ್ರತಿಪಾದಕರು ಸೃಷ್ಟಿಸಿದ ಸ್ವರ್ಗ ನರಕಗಳ ಕಲ್ಪನೆ, ಸತ್ತ ನಂತರ ಪುನರ್ಜೀವನದ ಕಲ್ಪನೆ, ದೇವರು ಮತ್ತು ದೇವಸ್ಥಾನದ ಸೇವೆಯಿಂದ ಜೀವನದಲ್ಲಿ ಮುಕ್ತಿ ಪಡೆಯಬಹುದೆಂಬ ಕಲ್ಪನೆ, ಜಾತಿಯನ್ನು ನಿರಾಕರಿಸಿ ಕಾಯಕ ಸಿದ್ಧಾಂತಕ್ಕೆ ಹೆಚ್ಚು ಬೆಲೆ ಕೊಟ್ಟು ದುಡಿಯುವ ಜನರನ್ನೆಲ್ಲ ಸಮಾನವಾಗಿ ಕಂಡ ಕಲ್ಪನೆ, ಸಮಾಜದಲ್ಲಿನ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಡಿ ನಾವೆಲ್ಲರೂ ಮನುಷ್ಯರು, ನಾನು ನಿಮ್ಮವ ನಾನು ನಿಮ್ಮವ ಎಂದು ಹೇಳಿದ ಹಿನ್ನೆಲೆಯಲ್ಲಿ ಕಂಡ ವಸ್ತುನಿಷ್ಠ ಚಿಂತನೆಯ ವಾಸ್ತವತೆ ಬಸವಣ್ಣನವರದಾಗಿತ್ತು. ಈ ವಸ್ತುನಿಷ್ಠ ವಾಸ್ತವತೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ತಮ್ಮ ಸ್ವಾರ್ಥದ ಉಜ್ವಲ ಬದುಕಿಗಾಗಿ ತಮ್ಮನ್ನು ತಾವೇ ಶ್ರೇಷ್ಠರು ಎಂದು ಹೇಳಿಕೊಂಡ ವರ್ಗದವರಿಗೆ ಬಸವಣ್ಣನವರ ಈ ಚಿಂತನೆ ಮತ್ತು ಹೋರಾಟ ಅಪತ್ಯವಾಯಿತು. ಅದಕ್ಕಾಗಿ ಬಸವಣ್ಣನವರ ಈ ವಾಸ್ತವ ಚಿಂತನೆಯ ಅಕ್ಷರದ ಹೋರಾಟಕ್ಕೆ ಅವೈಜ್ಞಾನಿಕ ಹಿನ್ನೆಲೆಯ ಪುರಾಣದ ಬಣ್ಣ ಬಣ್ಣದ ನಿರಕ್ಷರ ಹೋರಾಟದ ನಿಜಾರ್ಥದಲ್ಲಿ ಸಂಹಾರವನ್ನೇ ಮಾಡಿತು. ಭಾರತದ ನೆಲದ ಒಡಲಾಳದ ಜನಮುಖಿ ಚಿಂತನೆಯನ್ನು ಕಾಯಕ ಸಿದ್ಧಾಂತದ ಮೂಲಕ ಸಮಾಜದ ಹಿನ್ನೆಲೆಯಲ್ಲಿ ಪ್ರತಿಪಾದನೆ ಮಾಡಿದವರು ಗೌತಮ ಬುದ್ಧರು. ಗೌತಮ ಬುದ್ಧರು ಮಹಿಳಾ ಸಮಾಜಕ್ಕೆ ಪುರುಷರಷ್ಟೇ ಸಮಾನ ಹಕ್ಕು ಬಾಧ್ಯತೆಯನ್ನು ನೀಡಬೇಕೆಂದು ತಮ್ಮ ಉಪದೇಶದಲ್ಲಿ ಇಳಿದರು. ಇದರ ಆಧಾರದ ಮೇಲೆಯೇ ಭಾರತದ ನೆಲದಲ್ಲಿ ಅವರ ಅನುಯಾಯಿಗಳು ಸ್ಥಾಪಿಸಿದ್ದೇ ಬೌದ್ಧ ಧರ್ಮ. ಬುದ್ಧನ ತತ್ವಗಳನ್ನೇ ತನ್ನ ಸಿದ್ಧಾಂತಗಳೆಂದು ಬಸವಣ್ಣನ ಆದರ್ಶಗಳಾಗಿದ್ದವು ಹಾಗೂ ಬಸವಾದಿ ಶರಣ ಶರಣೀಯರು ಪ್ರತಿಪಾದನೆ ಮಾಡಿದ ಕಾಯಕ ಸಿದ್ಧಾಂತದ ತತ್ವಗಳೇ ಅವರ ನಂತರ ದಯವೇ ಧರ್ಮದ ಮೂಲವೇಯ ಎಂಬ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮವಾಗಿ ಅವರ ಅನುಯಾಯಿಗಳಿಂದ ಸ್ಥಾಪನೆಗೊಂಡಿತು. ಈ ಇಬ್ಬರು ಜನಮುಖಿ

0: ಚಿಂತಕರ ವಾರಸುದಾರರೇ ಇಂದು ಬುದ್ಧ ಬಸವರ ಆಶಯದಂತೆ ನಿರ್ಮಾಣ ಮಾಡಿದ ಭಾರತದ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮ ಸಂಸ್ಕೃತಿ ಪ್ರತಿಪಾದನೆ ಮಾಡಿದ ಭಾರತದ ಸರ್ವಶ್ರೇಷ್ಠ ಬುದ್ಧ ಬಸವ ಅಂಬೇಡ್ಕರ್ ಅವರು ಭಾರತ ದೇಶದ ಯುಗ ಪುರುಷರೇ ಆಗಿದ್ದಾರೆ. 12ನೇ ಶತಮಾನದಲ್ಲಿ ಸಂಪ್ರದಾಯವಾದಿಗಳ ವಿರುದ್ಧ ನಡೆದ ಬಸವಣ್ಣನ ನೇತೃತ್ವದ ಕಾಯಕ ಹಾಗೂ ಕಾಯಕ ಆಧಾರದ ಮೇಲಿನ ದಾಸೋಹದ ವೈಜ್ಞಾನಿಕ ಚಳುವಳಿಗೆ ಇಂದಿಗೆ 900 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಈ ಇತಿಹಾಸವನ್ನು ಇಂದು ಬಸವ ತತ್ವ ಅನುಯಾಯಿಗಳು ಅಂತರಾಳದಿಂದ ಬೌದ್ಧಿಕವಾಗಿ ಅರ್ಥೈಸಿಕೊಳ್ಳಬೇಕಾಗಿದೆ. ಬಸವಣ್ಣನವರಿಗೆ ತಮ್ಮ ತತ್ವ ಸಿದ್ಧಾಂತದ ಅಚಲವಾದ ದಾರಿಯ ಗೋಚರವಿತ್ತು. ಆದರೆ ಇಂದು ಬಸವ ಹಾಗೂ ಬಸವಾದಿ ಶರಣೀಯರು ತೋರಿಸಿದ ಮನುಷ್ಯ ಸಹಜೀವನದ ದಾರಿಯ ಪರಿಜ್ಞಾನವೇ ಇಲ್ಲದಿರುವುದು ದುರಂತವಾಗಿದೆ. ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಹೌದು, ಬಸವಣ್ಣನವರು ಕನ್ನಡ ನಾಡಿನ ನಿಜ ಸಾಂಸ್ಕೃತಿಕ ನಾಯಕರು. ಏಕೆಂದರೆ ಬಸವ ಪೂರ್ವದಲ್ಲಿ ಕನ್ನಡ ನೆಲದಲ್ಲಿ ಮನೆ ಮಾಡಿದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಜನಜೀವನದ ವಾಸ್ತವದ ಬದುಕನ್ನು ಅನಾವರಣಗೊಳಿಸಿದ ಪ್ರಪ್ರಥಮ ಸಮಾಜಮುಖಿ ಚಿಂತಕ ಬಸವಣ್ಣ. ಅದಕ್ಕಾಗಿ ಬಸವಣ್ಣ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಮನುಷ್ಯ ಮನುಷ್ಯರಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ ಜನರಿಗೆ ಶ್ರಮ ಹಾಗೂ ಸಮ ಸಿದ್ಧಾಂತದ ಕಾಯಕದ ಪ್ರತಿಪಾದನೆಯ ವಾಸ್ತವದ ಮೂಲಕ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಕ್ಕಾಗಿ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಪ್ರಭುತ್ವ ಹಾಗೂ ಪ್ರಭುತ್ವವನ್ನು ನಿಯಂತ್ರಣ ಮಾಡುತ್ತಿದ್ದ ಸಂವಿಧಾನವನ್ನು ನಿರಾಕರಿಸಿ ಪ್ರಭುತ್ವವನ್ನು ಜನಕೇಂದ್ರಿತ ಹಿನ್ನೆಲೆಯಿಂದ ಆಳ್ವಿಕೆ ಮಾಡುವ ಪ್ರಜ್ಞೆಯನ್ನು ಉಂಟು ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಸಾಂಸ್ಕೃತಿಕ ನಾಯಕರು. ನಾನು ಊರಿನ ವಾಸಿ, ಅದಕ್ಕಾಗಿ ನಾನು ಶ್ರೇಷ್ಠವಾದವನು. ನನ್ನ ದೇವರು ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ, ನಾನು ನೆಲೆಸಿರುವ ಪ್ರದೇಶ ಶ್ರೇಷ್ಠ, ನನ್ನ ಭಾಷೆ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ ಎಂದು ಸೃಷ್ಟಿ ಮಾಡಿದ ಮಾನವ ವಿರೋಧಿ ನೀತಿಯ ವಿರುದ್ಧ ನಾನು ನಿಮ್ಮ ಮನೆಯ ಮಗ, ಮಾದವರ ಚೆನ್ನೆಯನ ಮನೆ ಮಗ, ಡೋಹರ ಕಕ್ಕಯ್ಯನ ಬೊಪ್ಪನ ಮಗ, ನಾವೆಲ್ಲರೂ ಒಂದೇ ಮನುಷ್ಯರು ಎಂಬ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಪ್ರಪ್ರಥಮ ಸಮಸಂಸ್ಕೃತಿ ಪ್ರತಿಪಾದನೆಯ ಸಾಂಸ್ಕೃತಿಕ ನಾಯಕ. ಕನ್ನಡದ ಪ್ರಥಮ ಶಾಸನ ಕದಂಬರ ಕಾಲದ ಅಲ್ಮಿಡಿ ಶಾಸನ. ಈ ಶಾಸನದ ಭಾವಾರ್ಥ ಸಂಸ್ಕೃತ, ಆದರೆ ಅಕ್ಷರಗಳು ಕನ್ನಡ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಸಂಸ್ಕೃತ, ಅದರ ಭಾವಾರ್ಥ ಕನ್ನಡ. ಹೀಗೆ ಪ್ರಭುತ್ವವನ್ನು ಸಂಸ್ಕೃತ ತನ್ನ ಇಕ್ಕಳೆಯಲ್ಲಿ ಸಿಕ್ಕಿಸಿಕೊಂಡಿದ್ದಾಗ ಕನ್ನಡ ನೆಲದಲ್ಲಿ ಕನ್ನಡತನವನ್ನು ಪ್ರತಿಪಾದನೆ ಮಾಡಿದ ಬಸವಣ್ಣ ಕನ್ನಡಿಗರ ಸಾಂಸ್ಕೃತಿಕ ನಾಯಕ. ನಿಜವಾದ ಕನ್ನಡ ನಾಡಿನ ಶಾಸ್ತ್ರೀಯತೆ ಕನ್ನಡತನದಿಂದ ಆರಂಭವಾದದ್ದೇ ಬಸವಣ್ಣನ ಕಾಲದಲ್ಲಿ ಎಂಬುದು ಸತ್ಯ. ಈ ಹಂತದಲ್ಲಿ ಬಸವಣ್ಣ ಹಾಗೂ ಅವರ ಸಮಕಾಲೀನ ಎಲ್ಲ ವಚನಕಾರರು ಸಹ ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಬಸವಣ್ಣ ಹಾಗೂ ಬಸವಾದಿ ಶರಣೀಯರು ಬರೆದ ನೆಲಮೂಲ ಚಿಂತನೆಯ ವಚನಗಳೇ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕದ ಅಸ್ಮಿತೆಗಳು. ಈ ಅಸ್ಮಿತೆಯನ್ನು ಸೃಷ್ಟಿ ಮಾಡಿದ ನಾಯಕರಾಗಿದ್ದ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ವಿಶಾಲವಾದ ಧರ್ಮದ ಸಾರವನ್ನು ಜಾತಿಯ ಹಿನ್ನೆಲೆಯಿಂದ ಸಂಕುಚಿತಗೊಳಿಸಿದ ಸಂಪ್ರದಾಯವಾದಿಗಳ ವಿರುದ್ಧ ದಯವೇ ಧರ್ಮದ ಮೂಲವೇಯ ಎಂದು ಹೇಳಿ ಆ ಧರ್ಮದ ಆಧಾರದಲ್ಲಿ ಜನರನ್ನು ಕಂಡು ಹೆಣ್ಣು ಗಂಡನ್ನು ಮದುವೆ ಮಾಡಿಸಲು ಮುಂದಾದ ನಾಯಕನೇ ಬಸವಣ್ಣ. ಈ ಮಹತ್ ಕಾರ್ಯವನ್ನು ಕೈಗೊಂಡ ಬಸವಣ್ಣ ಕನ್ನಡ ನಾಡಿನ ನಿಜವಾದ ಜನಸಂಸ್ಕೃತಿಯ ಸಾಂಸ್ಕೃತಿಕ ನಾಯಕ. ದುಡಿಸಿಕೊಂಡು ಹೊಟ್ಟೆ ತುಂಬ ಉಂಡವರ ವಿರುದ್ಧ ದಿನವಿಡೀ ದುಡಿದು ಒಂದು ಇಡೀ ಅನ್ನವನ್ನು ತಿನ್ನಲಾಗದ ಜನರ ಪರವಾಗಿ ಪ್ರಜ್ಞಾಪೂರ್ವಕವಾಗಿ ಹೋರಾಡಿದ ಕಾಯಕ ಸಿದ್ಧಾಂತದ ಪ್ರತಿಪಾದಕ ಬಸವಣ್ಣ ನಿಜವಾಗಲೂ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಬುದ್ಧನ ತತ್ವ ಪ್ರತಿಪಾದನೆಗಳಾದ ಸಾಮ್ರಾಟ ಅಶೋಕ ಆಳ್ವಿಕೆ ಮಾಡಿದ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ತತ್ವ ಸಿದ್ಧಾಂತದಂತೆ ಕನ್ನಡ ನೆಲದಲ್ಲಿ ನಾನು ದುಡಿಯಬೇಕು, ನಾವು ಉಣ್ಣಬೇಕು ಎನ್ನುವ ಕಾಯಕ ಸಿದ್ಧಾಂತದ ದಾಸೋಹವನ್ನು ಪರಿಚಯಿಸಿದ ಬಸವಣ್ಣ ಕನ್ನಡ ನೆಲದ ನಿಜವಾದ ಸಾಂಸ್ಕೃತಿಕ ನಾಯಕ. ಇಂತಹ ಸಾಂಸ್ಕೃತಿಕ ನಾಯಕರ ಜನ್ಮ ದಿನಾಚರಣೆ ಇಂದು. ಕನ್ನಡ ನಾಡಿನ ಸಮಸ್ತ ಬಸವ ತತ್ವ ಅನುಯಾಯಿಗಳಿಗೆ ಹಾಗೂ ಬಸವ ತತ್ವ ಸಿದ್ಧಾಂತದಂತೆ ಜೀವನವನ್ನು ರೂಪಿಸಿಕೊಂಡಿರುವ ಎಲ್ಲ ಜನವರ್ಗದವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕಡೆಯದಾಗಿ, ಬುದ್ಧನ ಆದರ್ಶಗಳು ಅಶೋಕ ಸಾಮ್ರಾಟನ ಆಳ್ವಿಕೆಯ ಸಂವಿಧಾನವಾದರೆ ಬಸವನ ಆದರ್ಶಗಳು ಇಂದು ಅಂಬೇಡ್ಕರ್ ಅವರು ಬರೆದು ಅಖಂಡ ಭಾರತವನ್ನು ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ಆಳ್ವಿಕೆ ಮಾಡಲು ಅರ್ಪಿಸಿರುವ ಸಂವಿಧಾನದ ಆಶಯಗಳು ಆಗಿವೆ. ಪ್ರಜಾಪ್ರಭುತ್ವ ಭಾರತದ ಸಂವಿಧಾನದ ಆಶಯವೇ ಅಂದು ಬಸವಣ್ಣ ಪ್ರತಿಪಾದನೆ ಮಾಡಿದ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಮೂಲಕ ಮರುಜನ್ಮ ಪಡೆದಿವೆ. ಇದೇ ನಿಜವಾದ ವಾಸ್ತವ ಭಾರತದ ಸಂವಿಧಾನ, ಇದೇ ಬಸವಣ್ಣ ರೂಪಿಸಿದ ಭಾರತ. ಇಂತಹ ಮಹಾನ್ ಚಿಂತಕ ಬಸವಣ್ಣನವರಿಗೆ ಗೌರವಪೂರ್ವಕವಾಗಿ ಕನ್ನಡದ ವಂದನೆಗಳು.
1: ಇದುವರೆಗೆ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ ಆಂಗ್ಲರ ಎದೆಯನ್ನು

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಸಕಲ ಜೀವಿಗಳ ತಾಣ ಮಣ್ಣು.
1: ವಿಷಗಳಿಂದ ಆಗುತ್ತಿದೆ ಹುಣ್ಣು.
2: ಭೂಮಿ ಹಸಿರ ಸಂಪತ್ತಿನ ಆಗರ.
1: ಕುಂದದಿರಲಿ ನಮ್ಮ ಸಡಗರ.
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ.
3: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು.

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಸಮಯ 8:05 ಚಿತ್ರಗೀತೆಗಳು. ಅನುರಾಗ ಸಂಗಮ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿದೆ. ಗೀತ ರಚನೆ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ.

0: ಶೂನ್ಯ ಬಂಡವಾಳ ಕೃಷಿ ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಸಮಯ 8:10. ಇನ್ನು ಮುಂದೆ 12 ವರ್ಷಗಳು ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ ಆರಂಭದಲ್ಲಿ ಕೇಳಿ ಸಂಗೀತಾ ಕುಲಕರ್ಣಿಯವರು ಹಾಡಿರುವ ಎಂಆರ್ ಕಮಲ್ ಅವರ ಈ ರಚನೆಯನ್ನು.

ಕಾರ್ಯಕ್ರಮ ಸ್ವರಸೌರಭ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಛಾಯಾಗೀತ್ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: आकाशवाणी धरवाड़ा।
1: ಆತ್ಮೀಯ ಶ್ರೋತೃಗಳೇ, ಕೇಂದ್ರ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣ ಈ ವಿಷಯದ ಬಗ್ಗೆ ವಿಶೇಷ ಸಂವಾದ ಏರ್ಪಡಿಸಲಾಗಿದೆ. ಭಾಗವಹಿಸುವ ಅತಿಥಿ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲಝರಿ. ಕೇಳಿ, ಇದೇ ಮಂಗಳವಾರ ದಿನಾಂಕ 16ರಂದು ರಾತ್ರಿ 8 ಗಂಟೆಗೆ ವಿಶೇಷ ಸಂವಾದ. ಇದು ಧಾರವಾಡ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 10 ಗಂಟೆಗೆ ರವಿವಾರ ಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: Hello, mic testing. This is announcer mic number 1. Time is 5:15, 5:16.
3: Hello, this is spare microphone. Time is 5:15, 18:19 seconds.